0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಕೊಡೋದಕ್ಕೆ ಎಷ್ಟು ಸುಲಭ ಇದೆ ಅಂತ ಹೇಳ್ತೀನಿ. ದಿಸ್ ಇಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಐ ರೋಟ್ ಅಬೌಟ್ ಆ್ಯಂಡ್ ಇಸ್ ಬಿಕಮ್ ವೆರಿ ಪಾಪ್ಯುಲರ್. ಐ ವಾಸ್ ಇನ್ ಸೌತ್ ಆಫ್ರಿಕಾ, ಜೋಹಾನ್ಸ್ಬರ್ಗಲ್ಲಿ. ಸೌತ್ ಆಫ್ರಿಕಾದಲ್ಲಿ ಬಿರುಗಾಳಿ ಭಾಳ ಬರ್ತದೆ, ಸಡನ್ನಾಗಿ ಯು ಗೆಟ್ ಟೊರ್ನೆಡೋಸ್, ವೆರಿ ಪಿಕ್ಯೂಲಿಯರ್. ಐ ವಾಸ್ ಟು ಗೋ ಟು ಎ ಪ್ಲೇಸ್ ಕಾಲ್ಡ್ ಜಾರ್ಜ್. ಜಾರ್ಜ್ ಅನ್ನೋ ಜಾಗಕ್ಕೆ ಹೋಗಬೇಕು. ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಅನೌನ್ಸ್ಮೆಂಟ್ ಬಂತು, ಟಾರ್ನೆಡೋ ಬರ್ಬೋದು, ಹ್ಯೂಜ್ ವಿಂಡ್ ಬರ್ತದೆ, ಹುಷಾರಾಗಿರಿ ಅಂತ ಎಲ್ಲ ಬಂತು. ನಾ ಏರ್ಪೋರ್ಟ್ ಮುಟ್ಟಿದೆ, ಮಳೆ ಶುರು ಆಯಿತು. ಸಮಥಿಂಗ್ ಸ್ಪೆಕ್ಟ್ಯಾಕ್ಯುಲರ್ ಅಲ್ಲಿ, ಮಳೆ ನೋಡಬೇಕು. ಆ ಮಳೆ ಬಂದರೆ 10 feet ಏನೂ ಕಾಣಿಸಲ್ಲ ರೀ, ಆ ಕಡೆ ಏನೂ ಕಾಣಿಸಲ್ಲ. ಅದು ಏನು ಬಕೆಟ್ ಏನು ಸುರಿದಂಗಿರುತ್ತೆ. ಇಂಗ್ಲೀಷಲ್ಲಿ ಪ್ರಾವರ್ಬ್ ಇದೆಯಲ್ಲ, ರೈನಿಂಗ್ ಲೈಕ್ ಡಾಗ್ಸ್ ಆ್ಯಂಡ್ ಕ್ಯಾಟ್ಸ್ ಅಂತ. ಐ ಓನ್ಲಿ ಡಿಡ್ ನಾಟ್ ಸೀ ದೆಮ್, ಬಟ್ ಇಟ್ ವಾಸ್ ರೈನಿಂಗ್ ದ್ಯಾಟ್ ಮಚ್. ಮಳೆ ಅಂತೂ ಲೈಟ್ ಹೋಗ್ಬಿಡ್ತು, ಕರೆಂಟ್ ಇಲ್ಲ, ಬಿರುಗಾಳಿ ಬಿಟ್ಟು ಎಲ್ಲ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಬಿದ್ದೋಯ್ತು. ಏರ್ಪೋರ್ಟ್ ಕೇಪ್ ಟು ಸ್ಟ್ಯಾಂಡ್ ಸ್ಟಿಲ್, ಮುಂದೇನು ಮಾಡೋಂಗಿಲ್ಲ. ನಮ್ಮದು ಏರ್ಪೋರ್ಟ್ ಅಂದರೆ ಕಲಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಆದಂಗೆ ಆಗ್ಬಿಡ್ತು. 2,000 ಜನ, ಕ್ಯಾಂಟೀನ್ ಇಲ್ಲ, ಏನೂ ಇಲ್ಲ, ನೀರಿಲ್ಲ, ಕುಡಿಯೋಕ್ಕೆ ತಿನ್ನೋದಕ್ಕೇನಿಲ್ಲ. ಅಲ್ಲೇ ಮಲ್ಕೋಬೇಕು, ರೋಡ್ ಗ್ರೌಂಡ್ ಮೇಲೆ ಕೂತ್ಕೋಬೇಕು. ಹೋಲ್ ಡೇ ಹಾಗೆ 24 hours ಇದ್ವಿ. ಆಮೇಲೆ ಸ್ವಲ್ಪ ಟಾರ್ನೆಡೋ ಕಮ್ಮಿ ಆಯಿತು, ಕರೆಂಟ್ ಬರಲಿಲ್ಲ, ಕಂಪ್ಯೂಟರ್ ವರ್ಕ್ ಆಗಲ್ಲ. ಅವ್ರು ಹಾಗೇ ಕೈಯಿಂದ ಬರೆದು ಕೊಡೋಕ್ಕೆ ಶುರು ಮಾಡಿದರು. ಪ್ಲೇನ್ ಸರ್ವಿಸ್ ಶುರು ಆಯಿತು, ಅನೌನ್ಸ್ ಮಾಡಿದರು, ಪೀಪಲ್ ಟು ಗೋ ಟು ಜಾರ್ಜ್, ಫಾಲ್ ಇನ್ ಲೈನ್ ಅಂದರು. ನಾವೆಲ್ಲ ಲೈನ್ ನಿಂತ್ಕೊಂಡ್ವಿ, ಬೋರ್ಡಿಂಗ್ ಪಾಸ್ ಇಟ್ಕೊಂಡ್ರು. ಪಾಪ ಹುಡುಗಿ ಒಬ್ಬಳು ಕೈಯಿಂದ ಬರೆದು ಕೊಡ್ಬೇಕು, ಕಂಪ್ಯೂಟರ್ ಕೆಲಸ ಮಾಡ್ತಾ ಇಲ್ಲಲ್ಲ, ಬರ್ದು ಕೊಡ್ಬೇಕು ಬೋರ್ಡಿಂಗ್ ಪಾಸ್. ಇಟ್ ಟೇಕ್ಸ್ ಲಿಟ್ಲ್ ಮೋರ್ ಟೈಮ್. ನನ್ನ ಮುಂದೆ ಒಬ್ಬ ಮನುಷ್ಯ ಇದ್ದ, 6 feet 3 inches ದೈತ್ಯ. ಅವನು ನೀರು ಸಿಕ್ಕಿಲ್ಲ ಕುಡಿಯೋದಕ್ಕೆ, ಇನ್ನೇನೋ ಕುಡಿದ್ಬಿಟ್ಟಿದ್ದಾನೆ. ನೀರಿಲ್ಲ ಅಂತ ಏನು ಮಾಡಿ, ಪಾಪ ಅವನು ಏನು ಸಿಕ್ಕಿದ್ರು ಕುಡಿದಿದ್ದಾನೆ. ಆ ಅಮೂಲಲ್ಲೇ ಇದ್ದಾನೆ, ಜೋಲಿ ಹೊಡಿತಿದ್ದಾನೆ, ಕಣ್ಣು ಕೆಂಪಾಗಿದೆ. ಆಕೆಗೆ ಬೈತಾನೆ ಹುಡುಗಿಗೆ, ಏಯ್ ಬ್ಲ್ಯಾಕಿ, ಡೂ ಫಾಸ್ಟರ್, ವಾಟ್ ಆರ್ ಯು ಇಡಿಯಟ್ ಅಂತೆಲ್ಲ ಬೈತಾನೆ. ಆ ಹುಡುಗಿ ಪಾಪ ಕಣ್ಣಲ್ಲಿ ನೀರು ಬಂತು, ಯಾಕೆ ಬೈತೀರಿ ಸರ್, ವೈ ಆರ್ ಯು ಶೌಟಿಂಗ್ ಎಟ್ ಮೀ, ಐ ಆಮ್ ಡೂಯಿಂಗ್ ಮೈ ವರ್ಕ್ ಸರ್, ಪ್ಲೀಸ್ ಸರ್ ಹ್ಯಾವ್ ಪೇಷನ್ಸ್ ಸರ್ ಅಂತ ಕೇಳ್ಕೊತ ಹುಡುಗಿ ಅದು. ಯು ಇಡಿಯಟ್, ಯು ಶುಡ್ ಬಿ ಸ್ಯಾಕ್ರಿಫ್ ಫ್ರಮ್ ದಿ ಜಾಬ್ ಅಂತ 5 ನಿಮಿಷಕ್ಕೊಮ್ಮೆ. ನಾವೆಲ್ಲರೂ ಹೋಗಿ ಅವ್ನು ಸಮಾಧಾನ, ಯಾಕೆ ಬೈತೀವೋ ಮಾರಾಯ, ಪಾಪ ಮಾಡ್ತಿದ್ದಾಳೆ ಆಕೆ ಕೆಲಸ ಬಿಟ್ಬಿಡು ಅಂತ ನಮಗೆ ಬೈಯೋಕ್ ಶುರು ಮಾಡಿದ. ಆವಾಗ ಅನಿಸ್ತಿದ್ದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದು, ರಿಪೇರ್ ಮಾಡೋಕ್ಕಾಗಲ್ಲ, ಬಿಟ್ಬಿಟ್ಟಿದ್ದಾನ ಅಂತ. ಅವನು ಹಾಗೆ ಬೈಕೊಂಡೇ ಬಂದ ಕೊನೆವರೆಗೂ. ಕೊನೆಗೆ ಆ ಕೌಂಟರ್ ಬಂದು ನಿಂತ್ಕೊಂಡ, ಇಷ್ಟೆತ್ತರ ಮನುಷ್ಯ, ಹಿಂಗೆ ಕೈ ಇಟ್ಕೊಂಡು ಆಕೆನ ಹಿಂಗೆ ನೋಡ್ತಾ ಇದ್ದ, ನೋಡ್ಬಿಟ್ಟು ಡೂ ಇಟ್ ಫಾಸ್ಟರ್ ಐ ಸೇ ಇಡಿಯಟ್ ಅಂತ ಬೈದ. ಆಕೆ ಪಾಪ ಬರೆದು ಕೊಟ್ಟ ಮೇಲೆ ಕೈಯನ್ನು ಕಿತ್ಕೊಂಡ, ಅದನ್ನು ಸ್ನ್ಯಾಚ್ ಮಾಡ್ಕೊಂಡು ಹೋದ, ಸಿಟ್ಟಲ್ಲೇ ಹೋದ. ಆಕೆ ಪಾಪ ಅಳು ಬಂದುಬಿಟ್ಟಿರ್ಬೇಕು, ಬೈಸ್ಕೊಂಡು ಬೈಸ್ಕೊಂಡು. ಅವನು ಇದ್ದೆ ನಾನು, ನಾ ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಅಂದೆ. ಫಸ್ಟ್ ಟೈಮ್ ಯಾರು ಅಂದಿರ್ಬೇಕು ಗುಡ್ ಮಾರ್ನಿಂಗ್, ಆಕೆಗೆ ತಲೆ ಎತ್ತಿ ನೋಡಿದ್ದು, ಥ್ಯಾಂಕ್ ಯು ಸರ್ ಗುಡ್ ಮಾರ್ನಿಂಗ್ ಅಂದ್ಲು. ಯು ಆರ್ ವಂಡರ್ಫುಲ್ ಐ ಸೇ ಅಂದೆ, ಯು ಆರ್ ವಂಡರ್ಫುಲ್, ಯು ಆರ್ ಮ್ಯಾನೇಜಿಂಗ್ ದಿಸ್ ಸೋ ಬ್ಯೂಟಿಫುಲಿ, ಭಾಳ ಕಷ್ಟ ಮಾ ಕೆಲಸ ಮಾಡೋದು, ತುಂಬ ಚೆನ್ನಾಗಿ ಮಾಡ್ತಿದ್ದೀಯ ನೀನು, ವಂಡರ್ಫುಲ್, ಐ ಥಿಂಕ್ ಯು ಆರ್ ಎ ರೋಲ್ ಮಾಡೆಲ್ ಫಾರ್ ಪೀಪಲ್ ಲೈಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ಪಟ ಪಟ ಬೋರ್ಡಿಂಗ್ ಪಾಸ್ ಕೊಟ್ಲು. ಅಷ್ಟೇ ಅಲ್ಲ, ಡಿಸೆಂಬರ್ ತಿಂಗಳದು ಡ್ರಾಯರ್ ತೆಗೆದ್ಲು, ಇಷ್ಟುದ್ದ ಚಾಕ್ಲೇಟು ಬೋರ್ಡಿಂಗ್ ಪಾಸ್ ಜೊತೆಗೆ ಇನ್ಸೆಂಟಿವ್ ನನಗೆ. ಬೋರ್ಡಿಂಗ್ ಪಾಸ್ ಕೊಟ್ಟು ಮೇರಿ ಕ್ರಿಸ್ಮಸ್ ಸರ್ ಅಂದ್ಲು. ಥ್ಯಾಂಕ್ ಯು, ಮೇರಿ ಕ್ರಿಸ್ಮಸ್ ಟು ಯು ಅಂದೆ. ಕೊಡೋಕ್ಕೆ ನನ್ನ ಕಡೆ ಏನಿರಲಿಲ್ಲ, ಜೇಬಲ್ಲಿ 2 pens ಇತ್ತು, 2 pens ಕೊಟ್ಬಿಟ್ಟೆ. ಕೊಟ್ಟಕ್ಕೆ ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಕ್ರಿಸ್ಮಸ್ ಅಂದೆ.

0: Radio Sarang 107.8 FM.
1: ಹೋಗೋ ಹೊತ್ತಿಗೆ ಸುಮ್ಮನೆ ಹೋಗ್ಬೇಕಲ್ಲ ನಾನು. ನನ್ನ ಮೈಂಡೇ ಒಂಥರ ವಿಚಿತ್ರ. ಆ ಹುಡುಗಿನ ಕೇಳಿದೆ, ಆ ಮನುಷ್ಯ ತುಂಬ ಬೈತಿದ್ನಲ್ಲ ನಿಮ್ಮನ್ನು, ತುಂಬ ಬೈತಾ ಇದ್ನಲ್ಲ ನಿಮ್ಮನ್ನು, ಬೇಜಾರಾಗಿರ್ಬೇಕಲ್ಲ ಅಂದೆ. ಆಕೆ ಅಂದು, ಯಸ್ ಸರ್, ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್ ಸರ್, ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್, ಇಟ್ ವಾಸ್ ಕಾನ್ಸ್ಟೆಂಟ್ಲಿ ನ್ಯಾಗಿಂಗ್ ಮೀ ಆ್ಯಂಡ್ ಕರ್ಸಿಂಗ್ ಮೀ, ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್ ಅಂದ್ಬಿಟ್ಟು ನನ್ನ ಕಿವಿಗೊಂದು ಸುದ್ದಿ ಹೇಳಿದ್ದು. ಬಟ್ ಐ ಹ್ಯಾವ್ ಟೇಕನ್ ಕೇರ್ ಸರ್ ಅಂದು. ಐ ಹ್ಯಾವ್ ಟೇಕನ್ ಕೇರ್, ಏನು ಕೇರ್ ತೊಗೊಂಡು ಅಂತ ಕೇಳಿದೆ. ಆಕೆ ಹೇಳಿದ್ದು, ಇವನು ಜಾರ್ಜಿಗೆ ಹೋಗ್ತಾನಲ್ಲ, ಇವನ ಲಗೇಜು ಬೇರೆ ಕಡೆ ಹೋಗ್ತದೆ. ನಿಮಗೆ ಸೌತ್ ಆಫ್ರಿಕಾದಲ್ಲಿ ಬ್ಯಾಗ್ ಕಳ್ಕೊಂಡ್ರೆ ಗೊತ್ತು ಏನಾಗ್ತದೆ ಅಂತ. ನಿಮ್ಮ ಪುನರ್ಜನ್ಮ ಅದು, ಬ್ಯಾಗ್ ಸಿಗಬೇಕಾದ್ರೆ ಬಹಳ ಕಷ್ಟ. ತಮಾಷೆ ನೋಡಿ, ಇವನು ಜಾರ್ಜಿಗೆ ಹೋಗ್ತಾನೆ, ಇವನು ಲಗೇಜ್ ಇನ್ನೆಲ್ಲೂ ಹೋಗ್ತದೆ, ಒದ್ದಾಡಿ ಹೋಗ್ತಾನೆ, ಕುಡಿದದ್ದೆಲ್ಲ ಇಳಿದು ಹೋಗುತ್ತೆ ಅಲ್ಲಿ ಹೋಗೋತ್ತಿಗೆ. ಏನು ಉಳಿಯ ಲಕ್ಷಣನೇ ಉಳಿಯಲ್ಲ ಅವನು, ಯಾಕಂದರೆ ಬ್ಯಾಗ್ ಇಲ್ಲ, ಹುಡುಕಾಡಿದ್ರೆ ಸಿಗಲ್ಲ ನಿಮಗೆ ಅದು ಎಲ್ಲಿ ಹೋಗ್ತದೆ ಅಂತ. ಯಾಕಂದರೆ ಒಂದೇ ಟೈಮಿಗೆ ಮೂರು ನಾಲ್ಕು ಫ್ಲೈಟ್ ಹೋಗ್ಬೇಕಾದ್ರೆ ಯಾವುದಕ್ಕೂ ಟ್ಯಾಗ್ ಹಾಕಿ ಕಳಿಸ್ಬಿಡ್ತಾರೆ, ಆ ಊರು ಹೋಗ್ಬಿಡುತ್ತೆ ಲಗೇಜ್ ಅದು. ಯಾಕೆ ಬೇಕಾಗಿತ್ತಪ್ಪ ಇದು, ಬೈಯೋದ್ಯಾಕೆ, ಲಗೇಜ್ ಕಳ್ಕೊಳ್ಳೋದ್ಯಾಕೆ ಅಲ್ವಾ? ಒಂದು ಒಳ್ಳೆ ಮಾತು ಹೇಳಕ್ಕೆ ಬರಲ್ವಾ? ಜಾಯ್ ಆಫ್ ಗಿವಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್, ಶೇರಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್, ದ್ಯಾಟ್ ಮೇಕ್ಸ್ ಯುವರ್ ಲೈಫ್ ವರ್ತ್ ಲಿವಿಂಗ್ ಆ್ಯಂಡ್ ಫಾರ್ ಅದರ್ಸ್ ಆಲ್ಸೋ, ನಾಟ್ ಓನ್ಲಿ ಫಾರ್ ಯು ಆ್ಯಂಡ್ ಫಾರ್ ಅದರ್ಸ್.

0: റേഡിയോ സാരംഗ് 107.8 FM.
1: ಒಂದು ಇನ್ಸಿಡೆಂಟ್ ಆದದ್ದು ನನ್ನ ಗೆಳೆಯನ ಮನೇಲಿ. ಹ್ಯೂಲೆಟ್ ಪ್ಯಾಕರ್ಡ್ ಅಂತ ಕಂಪ್ನಿ, ನನ್ನ ಸ್ನೇಹಿತ ಮ್ಯಾನೇಜರ್ ಆಗಿದ್ದಾನೆ. ಅವನ ಮನೇಲಿ ಆದಂಥ ಘಟನೆ ಬರೆದು ಹಾಕಿದ್ದೆ ನಾನು ಸುಮಾರು ಇಂಟರ್ನೆಟ್ಟಲ್ಲಿ 12 ವರ್ಷ ಆಯಿತು. ಮೇ ಬಿ ಈಸ್ ಪಾಸಿಬಲ್ ದಟ್ ಸಮ್ ಆಫ್ ಯು ವುಡ್ ಹ್ಯಾವ್ ರೆಡ್ ಇಟ್. ಐ ಹವ್ ರಿಸೀವ್ಡ್ ಮೋರ್ ದ್ಯಾನ್ 27,000 ಮೇಲ್ಸ್ ಟೆಲಿಂಗ್ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಟಚ್ಡ್ ಅವರ್ ಲೈಫ್ಸ್. ದಟ್ ಇಸ್ ದ ಲಾಸ್ಟ್ ಇನ್ಸಿಡೆಂಟ್ ಐ ಎಮ್ ಗೋಯಿಂಗ್ ಟು ಕೋಟ್ ಅಂಡ್ ಸ್ಟಾಪ್, ಬಿಕಾಸ್ ದ್ಯಾಟ್ ಇಸ್ ದ ಜಾಯ್ ಆಫ್ ಗಿವಿಂಗ್, ಶೇರಿಂಗ್. ದ್ಯಾಟ್ ಮೇಕ್ಸ್ ಯುವರ್ ಲೈಫ್ ಟು ಬಿ ರಿಮೆಂಬರ್ಡ್ ಬೈ ಪೀಪಲ್ ಆಲ್ ದ ಟೈಮ್. ಅವನ ಮನೇಲಿ ಒಂದು ದಿವಸ ಕೂತ್ಕೊಂಡು, ಶನಿವಾರ ಭಾನುವಾರ ರಜೆ ಅಲ್ವಾ ಐ ಟಿ ಮಂದಿಗೆ, ಆರಾಮಾಗಿ ಪೇಪರ್ ಓದ್ತಾ ಇದ್ದ. ಅವನ ಹೆಂಡತಿ ಬಂದು, ಸಾಕು ಬಿಡ್ರಿ ಪೇಪರ್ ಎಷ್ಟು ಓದ್ತೀರಿ, ಸಾಕು ಮಾಡಿನ ನೋಡಿ ನಿಮ್ಮ ಮುದ್ದಿನ ಮಗಳು ಏನು ಮಾಡ್ತಾಳೆ. ಇದು ಎಲ್ಲರ ಮನೇಲಿ ಇರೋದೆ. ಮಗ ಮಗಳು ಒಳ್ಳೆ ಕೆಲಸ ಮಾಡಿದರೆ ಅಪ್ಪ ಅಮ್ಮ ಇಬ್ಬರು ಜೋರಾಗಿ ಹೇಳ್ಕೋತಾರೆ, ನನ್ನ ಮಗ ನನ್ನ ಮಗಳು. ಏನಾದರೂ ಮಕ್ಕಳು ತಪ್ಪು ಕೆಲಸ ಮಾಡಿದ್ರೆ ನೋಡಿ ನಿಮ್ಮ ಮಗ ನಿಮ್ಮ ಮಗ ನಿಮ್ಮ ಮಗಳು ಅಂತ ಬಂದರೆ ಏನೋ ತಕರಾರು ಇದೆ ಅಂತ ಗ್ಯಾರಂಟಿ. ಆಕೆ ಬಂದು, ನೋಡಿ ಲುಕ್ ಆಟ್ ಯುವರ್ ಡಾರ್ಲಿಂಗ್ ಡಾಟರ್ ಅಂದಲಲ್ಲ. ನೋಡ್ದ, ಪುಟ್ಟ ಹುಡುಗಿ 6 ವರ್ಷ ಹುಡುಗಿ ಅಳ್ತಾ ಇತ್ತದು. ಯಾಕೆ ಅಳ್ತಾಳೆ ಇವಳು ಅಂತ ನೋಡ್ದ, ಗೊತ್ತಾಯ್ತವನಿ ಆ ಮಗು ತಾಯಿ ಇವನ ಹೆಂಡತಿ ಮೊಸರನ್ನ ತಿನ್ನಲಿ ಮಗಳು ಅಂತ ಕಲಿಸ್ಕೊಂಬಂದಿದ್ದ ಬಟ್ಲಲ್ಲಿ. ಆ ಮಗುಗೆ ಮೊಸರನ್ನ ಕಂಡ್ರೆ ಆಗಲ್ಲ, ಬೇಡ ಅಂತ ಮಗು ತಿನ್ನು ಅಂತ ಅಮ್ಮ ಒಂದು ಟಗ್ ಆಫ್ ವಾರ್. ಆ ಮಗು ಅಳ್ತಾ ಇತ್ತು. ಅಪ್ಪ ಏನು ಮಾಡ್ದ, ಪೇಪರ್ ಕೆಳಗಿಟ್ಟ, ಹೋಗಿ ಮಗು ಪಕ್ಕ ಕೂತ್ಕೊಂಡ, ಆಕೆ ಭುಜದ ಮೇಲೆ ಕೈ ಹಾಕಿ, ಅಮ್ಮ ನನಗೋಸ್ಕರ 2 ಚಮಚ ತಿಂದ್ಬಿಡಮ್ಮ, ನೀ ತಿಂದೆ ಹೋದ್ರೆ ನಿಮ್ಮಮ್ಮ ನನ್ನ ಬೈತಾಳೆ,

0: Radio Sarang 107.8 FM.
1: ಮಕ್ಕಳು ಎಷ್ಟು ಬುದ್ಧಿವಂತರಿರ್ತಾರೆ ಗೊತ್ತಾ? ಫ್ಯಾಂಟಾಸ್ಟಿಕ್. ಐ ಹವ್ ಡನ್ ಲಾಟ್ ಆಫ್ ರಿಸರ್ಚ್ ಆನ್ ಇಮೋಷನ್ಸ್ ಆಫ್ ಚಿಲ್ಡ್ರನ್. ಐ ಗಾಟ್ ಸೋ ಮೆನಿ ವಿಡಿಯೋಸ್ ರೆಕಾರ್ಡೆಡ್. ವಿ ಕಾಲ್ ಚಿಲ್ಡ್ರನ್ ಆರ್ ವೆರಿ ಇನೋಸೆಂಟ್ ಅಲ್ಲ, ಡೋಂಟ್ ಟೇಕ್ ದೆಮ್ ಸೋ ಈಸಿಲಿ. ದೇ ಆರ್ ವೆರಿ ಶ್ರೂಡ್, ವೆರಿ ಶ್ರೂಡ್. ಹೋಗಿ ಪಕ್ಕದ ಕೂತ ತಕ್ಷಣ ಹುಡುಗಿ ಕೇಳ್ತು, ಅಪ್ಪ ಎರಡು ಚಮಚ ಅಲ್ಲ ಇಡೀ ಬಟ್ಲನ್ನ ತಿನ್ಬಿಡ್ತೀನಿ, ಅದನ್ನು ಕೇಳಿದ್ ಕೊಡಿಸ್ತೀಯಾ? ಮಕ್ಕಳಿಗೆ ಯಾವಾಗ ಹುಕ್ ಹಾಕಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅಪ್ಪ ಜನ್ರಸ್ ಮೂಡಲ್ಲಿ ಇದ್ನಲ್ಲ, ನೀ ತಿನ್ ಮಗಳೇ, ಏನು ಬೇಕಾದ್ರೂ ಕೊಡಿಸ್ತೀನಿ ನಿನಗೆ ಅಂದ. ಆಕೆ ಗೊತ್ತಾಯ್ತು ಬರೀ ಎಫರ್ವೆಸೆನ್ಸ್ ಇದು. ಕೀಲಿಕೈ ಅಮ್ಮನ ಕಡೆ ಇದೆ. ಅಮ್ಮನ ನೋಡಿದ್ಲು, ಅಮ್ಮ ಇನ್ನೂ ಸಿಟ್ಟಲ್ಲಿ ಗುರ್ರ ಅಂತ ಇದ್ರು. ಅಮ್ಮ ನೀನು ಪ್ರಾಮಿಸ್ ಮಾಡು, ಅಂದ್ರೆ ತಿಂತೀನಿ ಅಂತ, ಮೊದಲು ತಿನ್ನು ಆಮೇಲೆ ಕೊಡಿಸ್ತೀನಿ ನಿನಗೆ ಅಂತ ಅಮ್ಮ ಅಂದರು. ಆ ಮಗು ಕಣ್ಣು ಒರೆಸ್ಕೊಂಡು ಗಬ ಗಬ ಇಡೀ ಬಟ್ಲನ್ನ ತಿಂತು. ಅಪ್ಪಗೆ ಸಂಕಟಾಯ್ತು, ಆ ಮಗುಗೆ ಮೊಸರನ್ನ ಕಂಡ್ರೆ ಆಗಲ್ಲ ಪಾಪ, ಅದು ಏನು ಬೇಕೋ ಏನೋ, ಅದರ ಆಸೆಗೋಸ್ಕರ ತಿಂತಾ ಇದೆ ಇದು. ಆ ಮಗು ತಿಂದು ಹೋಗಿ ಕೈ ತೊಳ್ಕೊಂಡು ನೀರು ಕುಡಿದು ಓಡಿ ಬಂತು. ಅಪ್ಪ ಸೋಫಾದ ಮೇಲೆ ಕೂತಿದ್ದ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಆ ಪುಟ್ಟ ಹುಡುಗಿ ಓಡಿ ಬಂದು ತೊಡೆ ಮೇಲೆ ಹಾರಿ ಕೂತ್ಕೊಂತು. ಚಿಲ್ಡ್ರನ್ ಆರ್ ವೆರಿ ಸ್ವೀಟ್ ವೆನ್ ದೇ ವಾಂಟ್ ಸಮಥಿಂಗ್ ಏನೋ. ಆ ತನ್ನ ಪುಟ್ಟ ಕೈಯನ್ನು ಅಪ್ಪನ ಕೂತಿಗೆ ಸುತ್ತ ಹಾಕಿ, ಅಪ್ಪ ನಾ ಕೇಳಿದ್ದು ಕೊಡಿಸ್ತೀಯಾ ಅಂದ್ಲು. ಎದೆ ದಾಸ್ ಅಂದ್ಬಿಡ್ತೀವಿ ಅಂದು. ಏನೋ ಉತ್ಸಾಹದಲ್ಲಿ ಬ್ಲ್ಯಾಂಕ್ ಚೆಕ್ ಕೊಟ್ಬಿಟ್ಟಿದ್ದಾನೆ, ತೊಗೊಂಬಿಡ್ತೀನಿ ತೊಗೊಬೇಕಾ ತಗೋ ಅಂತ. ಏನಾದರೂ ಕೇಳಿಬಿಟ್ರೆ ಅವ್ನು ಹೇಳ್ದೆ, ಅಮ್ಮ ನೋಡಮ್ಮ ನಿಮ್ಮಪ್ಪ ಭಾಳ ಶ್ರೀಮಂತ ಅಲ್ಲ, ಚೀಪ್ ಆಗಿರೋದು ಏನಾದರೂ ಕೇಳಿ, ಭಾಳ ಕಾಸ್ಟ್ಲಿ ಕೇಳಬೇಡ ಅಂತ. ಇಲ್ಲಪ್ಪ ನಾ ಕೇಳೋದು ಭಾಳ ಚೀಪಾಗಿದೆ ಇದು, ಹಂಗಾರೆ ಕೇಳು ಮಗಳೇ ಕೇಳು ಅಂದ. ಆ ಹುಡುಗಿ ಭಾಳ ಕಾನ್ಷಿಯಸ್ ಆಗಿಬಿಟ್ಲು, ಎಲ್ಲರೂ ತನ್ನೇ ನೋಡ್ತಿದ್ದಾರೆ ಅಂತ. ಇರೋರು ಯಾರು ಮನೆಯಲ್ಲಿ? ಅಪ್ಪ ಅಮ್ಮ, ಅಮ್ಮನ ಅಮ್ಮ ಅಜ್ಜಿ, ಮೂರು ಜನ ಮಗು ಏನು ಕೇಳುತ್ತೆ ಅಂತ ಹಿಂಗೆ ನೋಡ್ತಾ ಇದ್ದಾರೆ. ಅದೇನು ಮಾಡ್ತು ಹುಡುಗಿ? ಇನ್ನೂ ಕೈ ಬಿಗಿ ಮಾಡಿ ಅಪ್ಪನ ಕಿವಿ ಹತ್ರ ತನ್ನ ಬಾಯಿ ತಂದು, ಅಪ್ಪ ಅಪ್ಪ ನಾಳೆ ಭಾನುವಾರ ಅಲ್ವಾ ಅಂದು. ಭಾನುವಾರ ಅಮ್ಮ, ಕಾಸ್ಟ್ಲಿ ಇಲ್ಲ ಅಪ್ಪ, ಇದು ಭಾಳ ಚೀಪ್ ಆಗಿದೆ ನಾ ಕೇಳಿದ್ದು, ಹಂಗಾರೆ ಕೇಳು ಅಂದ. ನಾಳೆ ಭಾನುವಾರ, ನಿನಗೇನು ಕೇಳೋದು ಕೇಳಮ್ಮ, ಭಾನುವಾರ ಮಂಗಳವಾರ ತೊಗೊಂಡು ಏನು ಮಾಡ್ತೀ ಅಂದ. ಆ ಹುಡುಗಿ ಹೇಳ್ತು, ಹಾಗಾದರೆ ನನ್ನ ಸಲೂನಿಗೆ ಕರ್ಕೊಂಡು ನನ್ನ ತಲೆ ಬೋಳಿಸ್ಬರ್ತೀಯಾ ಅಂದ್ಲು. ಸಲೂನಿಗೆ ಕರ್ಕೊಂಡು ಹೋಗಿ ನನ್ನ ತಲೆ ಬೋಳಿಸ್ಕೊಂಬರ್ತೀಯಾ ಅಂತ. ಇವನಿಗೆ 230 ಸಾಕೆಟಲ್ಲಿ ಬರಳು ಹಾಕಿದಂಗಾಯ್ತು. ಅಮ್ಮ ಅಜ್ಜಿ ನೆಲ ಬಿಟ್ಟು 3 ಮ್ಯಾಲ ಹಾರಿದ್ರು ಒಂದೇ ಸಲ. ಏ ಆ ಹುಡುಗಿ ತಲೆ ಬೋಳಿಸ್ಕೊಡೋದಂದ್ರೆ ಅಸಹ್ಯ ಅದು, ಏ ಅದಕ್ಕೆ ತಲೆ ಬೋಳಿಸ್ಕೋಬೇಕು ಯಾಕೆ ಅಂತ ಕೇಳ್ದ. ತರಬೇಕು ಅಂದು. ಯಾಕೆ? ನಾ ಹೇಳೋಲ್ಲ, ನನಗೆ ಬೇಕು. ಮೊದಲು ಲಾಜಿಕ್ ಶುರು ಮಾಡ್ದ. ಅಪ್ಪ ಅಲ್ಲಮ್ಮ, ಎಷ್ಟು ಪುಟ್ಟ ಚಂದ ಮಗು ನೀನು, ಗುಂಡು ಮುಖ, ದೊಡ್ಡ ಕಣ್ಣು, ಉದ್ದ ಕೂದಲು, ಎಷ್ಟು ಚೆನ್ನಾಗಿದೆ ಗೊತ್ತಾ? ತಲೆ ಬೋಳಿಸ್ಕೊಂಡ್ರೆ ಚೆನ್ನಾಗಿರ್ತಾ ಹುಡುಗಿಯರು? ಚೆನ್ನಾಗಿ ಕಾಣಿಸಲ್ಲ, ಕಾಣಿಸುತ್ತೋ ಬಿಡುತ್ತೋ, ನಾ ಬೋಳಿಸ್ಕೋಬೇಕು. ಯಾಕೆ? ನನಗೆ ಬೇಕು, ಹೇಳಲ್ಲ. ಇದೇ ಅವಂಡತನ. ಸಾರಿ ಆಗೋಲ್ಲ ಅಂದ ಅಪ್ಪ. ಆ ಹುಡುಗಿ ಅಳೋಕೆ ಶುರು ಮಾಡ್ತು. ಅತ್ಕೊಂಡು ಹೇಳಿದ್ಲು, ಅಪ್ಪ ನನಗೆ ಹೋದ ವಾರ ನೀನು ಹರಿಶ್ಚಂದ್ರ ಕತೆ ಹೇಳಿದ್ದಿ. ಅವಾಗೇನು ಹೇಳಿದ್ದಿ ಕತೆ ಹೇಳಿ? ಒಂದ್ಸಲ ಮಾತು ಕೊಟ್ರೆ ಹಾಗೆ ನಡ್ಕೋಬೇಕು ಅಂತ ಹೇಳಿದ್ದೆಲ್ಲ. ಈಗ ನೀ ಮಾತು ಕೊಟ್ಟಿದ್ದಿ, ಮತ್ತು ನಾನು ಕೇಳಿದ್ದು ಕಾಸ್ಟ್ಲಿ ಇಲ್ಲ, ಚೀಪ್ ಆಗಿದೆ ಇದು. ಅಪ್ಪ ಅಪೋಸಿಷನ್ ಪಾರ್ಟಿ ನೋಡ್ದ. ಹೆಂಡ್ತಿ ಅತ್ತೆ, ಆಯ್ತಮ್ಮ ಮಾತು ಕೊಟ್ಟಿದ್ದೀನಿ, ಮಾಡ್ತೀನಿ ನಾಳೆ ಅಂದ. ಮನೆಯಲ್ಲಿ ಕೋಲಾಹಲ ಆಗಿರ್ಬೇಕು, ರಾತ್ರಿ ಕುರುಕ್ಷೇತ್ರ ಆಗಿರಬೇಕು. ಆದರೆ ಮರುದಿನ ಅಪ್ಪ ಮಾತು ಕೊಟ್ಟಂಗೆ ಹುಡುಗಿನ ಕರ್ಕೊಂಡು ಹೋಗಿ ಸಲೂನ್ಗೆ ಹೋಗಿ ತಲೆ ಬೋಳಿಸ್ಕೊಂಡು ಬಂದ. ಚಿತ್ರ ಕಾಣ್ತಾ ಇತ್ತು ಹುಡುಗಿ ಅದು. ಮರುದಿನ ಸೋಮವಾರ ಶಾಲೆಗೆ ಹೋಗಿ ರೆಡಿ ಆಗಿದೆ ಹುಡುಗಿ.

0: Radio Sarang 107.8 FM.
1: ನಿಮ್ಮ ಕಣ್ಮು ಚಿತ್ರ ಬರುತ್ತೆ, 6 ವರ್ಷದ ಬ್ಯೂಟಿಫುಲ್ ಚೈಲ್ಡ್, ಯೂನಿಫಾರ್ಮ್ ಹಾಕೊಂಡಿದೆ, ಹೆಗಲಿಗೆ ಒಂದು ಬ್ಯಾಕ್ ಪ್ಯಾಕು, ವಾಟರ್ ಬಾಟಲ್, ಟಿಫಿನ್ ಕ್ಯಾರಿಯರ್, ಬೋಳುತ್ತಲೆ. ಅಪ್ಪ ಕರ್ಕೊಂಡು ಹೋದ ಕಾರಲ್ಲಿ, ಶಾಲೆ ಹತ್ರ ಬಿಟ್ಟ. ಆ ಮಗು ಹೋಗಿ ಗೇಟ್ ಹತ್ರ ನಿಂತ್ಕೊಳ್ತು. ಆಕೆ ನೋಡೋಕ್ಕೆ ಆಗ್ತಾ ಇಲ್ಲ ಅವನಿಗೆ. ಒಳಗೆ ಹೋಗೋ ಅಂದ. ಇಲ್ಲಪ್ಪ, ನನ್ನ ಫ್ರೆಂಡ್ ಬರ್ತಾನೆ, ಕಾಯ್ತೀನಿ ಅಂದು. ಅದು ಯಾವ ಫ್ರೆಂಡ್ ಅಪ್ಪ ಅವನು, ನಾನು ಹೊಡೆಬಿಡ್ತೀನಿ. ಇವನು ಕೂತ್ಕೊಂಡ ಕಾರಲ್ಲಿ. ಒಂದು ನಿಮಿಷಕ್ಕೆ ಇನ್ನೊಂದು ಕಾರ್ ಬಂತು ಹಿಂದೆ. ಆ ಕಾರಿಂದ ಪುಟ್ಟ ಹುಡುಗ ಇಳ್ಕೊಂಡ. ಇಷ್ಟೇ ವಯಸ್ಸಿನ ಹುಡುಗ, ಅಂಥದ್ದೇ ಯೂನಿಫಾರ್ಮು, ಅಂಥದ್ದೇ ಬ್ಯಾಕ್ ಪ್ಯಾಕು, ಅಂಥದ್ದೇ ವಾಟರ್ ಬಾಟ್ಲು, ಅಂಥದ್ದೇ ಟಿಫಿನ್ ಕ್ಯಾರಿಯರು, ಅವನದು ಬೋಳುತ್ತಲೆ. ಅವನು ನಿಧಾನಕ್ಕೆ ಹುಡುಗಿ ಹತ್ರ ಮಾತಾಡ್ತಾ ಇದ್ದ. ಈ ಹುಡುಗಿ ಅಪ್ಪ ನೋಡಿದ ಇಬ್ಬರು ಮಾತಾಡೋದನ್ನ. ಅವನೊಂದ ಶಾಲೆ ಯೂನಿಫಾರ್ಮ ಚೇಂಜ್ ಆಯಿತೋ ಏನೋ, ಯಾಕಂದರೆ ಅವನು ಹಂಗೆ ಇವ್ರದಂಗೆ ಅಂತ ಏನಾಯ್ತಪ್ಪ. ಒಬ್ಬ ಹೆಣ್ಮಗಳು ಹಿಂದಿನ ಕಾರ್ ಓಡಿಸ್ಕೊಂಬರ್ತಾ ಇದ್ರಲ್ಲ, ಅವ್ರು ಇಳ್ಕೊಂಡ್ರು, ಇವನ ಕಡೆ ಬರ್ತಾ ಇದ್ದಾರೆ. ಇವನು ಆಕೆ ನೋಡ್ತಾನೆ ಇಲ್ಲ. ಅವ್ರು ಒಂದೇ ಸಮ ಕಣ್ಣಲ್ಲಿ ನೀರು ಸುರಿತಾ ಇದೆ ಆಕೆಗೆ. ಆಕೆ ಬಂದು ಕೇಳಿದ್ಲು, ಸರ್ ಆ ಮಗು ನಿಮ್ಮ ಮಗಳಾ ಅಂತ ಕೇಳಿದ್ಲು. ಹೌದು, ನನ್ನ ಮಗಳಾಕೆ. ತಕ್ಷಣ ಆಕೆ ಹೇಳಿದಂತೆ, ಮಗಳಲ್ಲ ಸರ್, ಅದು ಎಷ್ಟು ಜನ್ಮ ನೀವು ದೇವರಿಗೆ ಪ್ರಾರ್ಥನೆ ಮಾಡಿದ್ರೋ ಗೊತ್ತಿಲ್ಲ, ಒಬ್ಬ ದೊಡ್ಡ ದೇವತೆ ನಿಮ್ಮ ಮಗಳಾಗಿ ಬಂದಿದ್ದಾಳೆ, ನೀವು ಭಾಗ್ಯಶಾಲಿಗಳಿದ್ದೀರಿ ಅಂತ. ಇವನು ಲಕ್ಷ ಇಲ್ಲ ಅದ್ರ ಬಗ್ಗೆ. ಅದು ಹೋಗಲಿ, ಇಸ್ ದ್ಯಾಟ್ ಯುವರ್ ಸನ್, ನಿಮ್ಮ ಮಗನ ಅವನು ಅಂತ ಕೇಳ್ದ. ಹೌದು ನನ್ನ ಮಗ. ಏನು ವಿಚಿತ್ರ ನೋಡ್ರಿ ಅಂದ ಇವನು. ಮೊನ್ನೆ ಶನಿವಾರ ದಿವಸ ನನ್ನ ಮಗಳು ಹಠ ಹಿಡಿದ್ಲು ಅಂತ ಹೇಳಿ ಆಕೆ ತಲೆ ಬೋಳಿಸ್ಕೊಂಡು ಕರ್ಕೊಂಬಂದಿದ್ದೀನಿ, ಇವತ್ತು ನಿಮ್ಮ ಹುಡುಗನೂ ತಲೆ ಬೋಳಿಸ್ಕೊಂಡಿದ್ದಾನೆ, ಏನು ಸ್ಪೆಷಲ್ಲು ಅಂದ್ಬಿಟ್ಟು ಆ ತಾಯಿ ನೋಡ್ದ. ಅಲ್ಲಿವರು ನೋಡಿರಲಿಲ್ಲ ಸರಿಯಾಗಿ. ಆಕೆ ಮೊದಲು ಅಳ್ತಾ ಇದ್ಲಲ್ಲ, ಇವನಿಗೆ ಕೇಳಿದ ತಕ್ಷಣ ಆಕೆ ದುಃಖ ತಡ್ಕೊಳೋಕ್ಕಾಗಲಿಲ್ಲ. ಶಿ ಸ್ಯಾಂಕ್ ಆನ್ ದ ಫ್ಲೋರ್ ಆ್ಯಂಡ್ ಸ್ಟಾರ್ಟೆಡ್ ಸಾಬಿಂಗ್ ಲೈಕ್ ಎ ಚೈಲ್ಡ್. ಅಳೋಕೆ ಶುರು ಮಾಡಿಬಿಟ್ರು ಬಿಕ್ಕಿ ಬಿಕ್ಕಿ. ಇವನಿಗೆ ಗಾಬರಿ ಆಯಿತು, ಸಾರಿ ನಾನೇನಾದರೂ ಅಂದ್ಬಿಟ್ಟ. ಆಕೆ ಕಣ್ಣು ಒರೆಸ್ಕೊಂಡು, ಇಲ್ಲ ಸರ್ ತಪ್ಪು ತಿಳ್ಕೊಬೇಡಿ, ನನಗೆ ನನ್ನ ಭಾವನೆಗಳನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ, ಐ ಆಮ್ ಸಾರಿ. ನಮ್ಮ ಮಗ ಒಬ್ಬನೇ ಮಗ ಸರ್, ನನಗೆ ಹುಟ್ಟಿದ್ದೇ ಒಂದು ಮಗು, ಅದು 3 ವರ್ಷಗಳ ಕೆಳಗೆ ಜ್ವರ ಬರ್ತಾ ಇತ್ತು ಅವನಿಗೆ. ಡಾಕ್ಟ್ರಿಗೆ ತೋರಿಸಿದೆ, ಯಾವುದೋ ಒಂದು ಔಷಧಿ ಕೊಟ್ಟರು ಕಮ್ಮಿ ಆಗ್ತಾ ಇತ್ತು. ಈಗ ಒಂದು 7 ತಿಂಗಳ ಹಿಂದೆ ಡಾಕ್ಟರ್ ಕಡೆ ಹೋದಾಗ ಹೇಳಿದರು, ಯುವರ್ ಚೈಲ್ಡ್ ಹ್ಯಾಸ್ ಬ್ಲಡ್ ಕ್ಯಾನ್ಸರ್ ಆ್ಯಂಡ್ ಈಸ್ ಇನ್ ದಿ ಫೈನಲ್ ಸ್ಟೇಜಸ್ ಆಫ್ ಬ್ಲಡ್ ಕ್ಯಾನ್ಸರ್. ಅವನು ಗೆಸ್ಟ್ ಥರ ಇರ್ತಾನೆ ನಿಮ್ಮ ಮನೇಲಿ, ಯಾವಾಗ ಹೋಗ್ತಾನೋ ಹೋಗ್ತಾನೆ, ಇರೋ 2 ದಿವಸ ಕಾಪಾಡ್ಕೊಳ್ಳಿ ಅಷ್ಟೇ ಅವನು ಅಂದರು. ಕೆಮೋಥೆರಪಿ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ, ಅದಾದಮೇಲೆ ಕೂದಲು ಉದುರು ಹೋಗಿದೆ, ಮೈಯೆಲ್ಲ ಒಣಗಿ ಹೋಗಿದೆ. ಕೆಮೋಥೆರಪಿ ಮುಗಿದಾಗ ಆತ ಬದುಕ್ತಾನೆ ಅಂತ ಅನಿಸಲ್ಲ, ಆ ಥರ ಒದ್ದಾಡ್ತಾನೆ. ನಿಮ್ಮ ಮಗಳಿದ್ದಾಳಲ್ಲ ದೇವತೆ ಅಂತ ಹೇಳಿದ್ನಲ್ಲ, ನಮ್ಮ ಮನೆಗೆ ಬರ್ತಾಳೆ, ಅವನ ಪಕ್ಕ ಕೂತ್ಕೋತಾಳೆ, ಬಾರೋ ಶಾಲೆಗೆ ಬಾರೋ, ಆರಾಮ ಅನಿಸ್ತದೆ ನಿನಗೆ ಅಂತ. ಇವು ನಾನು ಶಾಲೆಗೆ ಬರೋಲ್ಲ, ನನಗೆ ಬರ್ಕೊಳೋಕ್ಕಾಗಲ್ಲ ಅಂದ. ನೀ ಬೇಡ, ನಾ ಬರ್ಕೋತೀನಿ ಬಾ ಅಂದ್ಲು. ಮೊನ್ನೆ ಶುಕ್ರವಾರ ದಿವಸ ಕೆಮೋಥೆರಪಿ ಮುಗಿಸ್ಕೊಂಡು ಬಂದ ದಿವಸ ಅಂತಲೂ ಡಾಕ್ಟರ್ ಕೂಡ ಹೇಳಿದರು, ಇವತ್ತು ಬದುಕಿದ್ರೆ ಮಿರಾಕಲ್ ಅದು. ನಾವೆಲ್ಲ ಆಸೆ ಬಿಟ್ಟು ಕೂತಿದ್ವಿ, ನಿಮ್ಮ ಹುಡುಗಿ ಬಂದು ಪಕ್ಕದಲ್ಲಿ ಕೂತ್ಕೊಂಡು 2 ತಾಸು ಮಾತಾಡಿ ಸೋಮವಾರ ಶಾಲೆಗೆ ಬಾರೋ, ಫ್ರೆಂಡ್ ಜೊತೆಗಿದ್ದರೆ ಸ್ವಲ್ಪ ಆರಾಮ ಅನಿಸುತ್ತೆ ಅಂತ. ನನ್ನ ಮಗ ಹತ್ಕೊಂಡು ಹೇಳಿದೆ, ನಾ ಬರೋಲ್ಲ, ನಾನು ನೋಡಿ ನಗ್ತಾರೆ ಮಕ್ಕಳೆಲ್ಲ. ಆಗ ನಿಮ್ಮ ಮಗಳು ಏನು ಮಾಡಿದ್ಲು ಗೊತ್ತಾ, ತನ್ನ ಪುಟ್ಟ ಕೈಯನ್ನು ನನ್ನ ಮಗನ ಕೈ ಮೇಲೆ ಹಾಕಿ ಹೇಳಿದ್ದು, ನಾ ಪ್ರಮಾಣ ಮಾಡಿ ಹೇಳ್ತೀನಿ ಬಾ, ಯಾರೂ ನಗಲ್ಲ, ನನ್ನ ನೋಡಿ ನಕ್ಕರು ಅಡ್ಡಿ ಇಲ್ಲ, ನೀನು ನೋಡಿ ನಗಲಾರ್ದಂಗೆ ಮಾಡ್ತೀನಿ ಬಾ ಅಂದ್ಲು. ಆಕೆ ನಂಬಿಕೊಂಡು ಮೊಟ್ಟ ಮೊದಲನೇ ಬಾರಿಗೆ ನನ್ನ ಮಗ ಇವತ್ತು ಶಾಲೆಗೆ ಬಂದಿದ್ದಾನೆ. ನಾ ಕಾರಲ್ಲಿ ಬರುವಾಗ ನಿಮ್ಮ ಮಗಳು ಗೇಟ್ ಹತ್ರ ನಿಂತದ್ದು ನೋಡಿದೆ. ಆಕೆ ಬೋಳ್ತಲ್ಲೇ ನೋಡಿದ ತಕ್ಷಣ ನನಗೆ ಅರ್ಥ ಆಯಿತು, ಇದು ನನ್ನ ಮಗನಿಗೋಸ್ಕರ ನಿಮ್ಮ ಮಗಳು ಮಾಡಿದಂಥ ತ್ಯಾಗ ಅಂತ ಗೊತ್ತಾಯಿತು. ಹಾಗೆ ಇವನು ತಂದೆ ಗೊತ್ತಾಯ್ತಂತೆ, ಆ ಹುಡುಗಿ ಯಾಕೆ ಹಠ ಹಿಡಿದಿದ್ಲು ಅಂತ. ಅವನು ನೋಡಿ ನಗಬಾರ್ದು ಅಂಥೇಳಿ ತನ್ನ ತಲೆ ಬೋಳಿಸ್ಕೊಂಡು ಬಂದಿದೆ ಮಗು ಇದು. ಅವನು ಈ ಹೆಲ್ಡ್ ಈಸ್ ಫೇಸ್ ಇನ್ ದ ಪಾಮ್ ಆಫ್ ಈಸ್ ಹ್ಯಾಂಡ್ ಆ್ಯಂಡ್ ಕ್ರೈಡ್, ಅಬ್ಬ ಈ ಜನ್ಮದಲ್ಲೇನೋ ನನಗೆ ಮಗಳಾಗಿ ಹುಟ್ಟಿಬಿಟ್ಟಿದ್ಯಮ್ಮ ನೀನು, ಮುಂದಿನ ಜನ್ಮದಲ್ಲಿ ಖಂಡಿತ ಮಗಳಾಗಿ ಹುಟ್ಟಬೇಡ, ತಾಯಿಯಾಗಿ ಹುಟ್ಟಿ ಬಾ, ಇನ್ನೊಬ್ಬರಿಗೆ ಜೀವನ ಹಂಚಿಕೊಂಡು ಬದುಕೋದು ಹೇಗೆ ಅಂತ ನನಗೆ ಕಲಿಸ್ಕೊಡು ಅಂತ ಕೇಳಿದ್ನಂತೆ. ದಿಸ್ ಚೈಲ್ಡ್ ಈಸ್ ನೌ ಎ ವೆರಿ ಫೈನ್ ಚೈಲ್ಡ್, ನೌ ಶಿ ಇಸ್ ಗ್ರೋನ್ ವೆಲ್, ಶಿ ಈಸ್ ಸ್ಟಡಿಯಿಂಗ್ ಇನ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಲವ್ಲಿ ಚೈಲ್ಡ್, ಈವನ್ ಟುಡೇ ಶಿ ಈಸ್ ಶೇರಿಂಗ್ ಅ ಲೈಫ್ ವಿತ್ ಎವ್ರಿಬಾಡಿ.

0: Radio Sarang 107.8 FM.
1: ಜೀವನ ಸಕ್ಸಸ್ ಆಗೋದು ಯಾವಾಗ ಅಂತ, ಸಕ್ಸಸ್ ಆಗೋದು ಅಧಿಕಾರದಿಂದ ಅಲ್ಲ, ಹಣದಿಂದ ಅಲ್ಲ, ನೀವು ಇರುವಂಥ ಸ್ಥಾನದಿಂದ ಅಲ್ಲ, ಶಕ್ತಿಯಿಂದ ಅಲ್ಲ. ನೀವು ಜಗತ್ತಿಗೆ ಏನು ಕೊಡ್ತೀರೋ ಅದ್ರ ಮೇಲೆ ನಿಮ್ಗೆ ಯಶಸ್ಸಾಗುವಂಥದ್ದು. ದ ಹೋಲ್ ವರ್ಲ್ಡ್ ರಿಮೆಂಬರ್ ಸೀರೀಸ್ ಆಫ್ ಪೀಪಲ್ ಹು ಆರ್ ಗಿವನ್ ಟು ದ ವರ್ಲ್ಡ್ ಅದರ್ ದೆನ್ ಟೇಕನ್ ಅವೇ ಫ್ರಮ್ ಪೀಪಲ್. ಸಾಕ್ರೆಟಿಸ್ ಸೇಸ್ ಇಟ್ ವೆರಿ ಟಫ್ ಲ್ಯಾಂಗ್ವೇಜ್. ಸಾಕ್ರೆಟಿಸ್ ಆಲ್ವೇಸ್ ಸ್ಪೋಕ್ ಟಫ್ ಲ್ಯಾಂಗ್ವೇಜ್. ಸಾಕ್ರೆಟಿಸ್ ಸೇಸ್ ದ ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ. ಇಫ್ ನೋಬಡಿ ಕ್ರೈಸ್ ಅಂಡ್ ಸೇಸ್ ಈ ಡೈಡ್ ಆ ವೆರಿ ಗುಡ್, ಇಸ್ ದ ಮೋಸ್ಟ್ ಫೇಲ್ಯೂರ್ ಲೈಫ್. ಇಫ್ ಅಟ್ ಲೀಸ್ಟ್ ಸಮ್ ಪೀಪಲ್ ಸೇ ದಿಸ್ ಮ್ಯಾನ್ ಶುಡ್ ಹ್ಯಾವ್ ಲಿವ್ಡ್ ಫಾರ್ ಲಿಟಲ್ ಲಾಂಗರ್, ದನ್ ಲೈಫ್ ಇಸ್ ಟು ದ್ಯಾಟ್ ಎಕ್ಸ್ಟೆಂಟ್ ಸಕ್ಸಸ್ಫುಲ್. ಲೈಫ್ ಸಕ್ಸಸ್ ಈಸ್ ಮೆಜರ್ಡ್ ಬೈ ವಾಟ್ ಯು ಗಿವ್ ರಾದರ್ ದೆನ್ ವಾಟ್ ಯು ಟೇಕ್. ಥ್ಯಾಂಕ್ ಯು ಸೋ ಮಚ್.
0: Radio Sarang 107.8 FM.

0: Radio Sarang 107.8 FM.
1: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
2: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
1: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಏನಂದ್ರೆ 100 ರೂಪಾಯಿ.

0: ಇದು 100 ರೂಪಾಯಿಯ ಪ್ರಶ್ನೆಯಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
0: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿಯ ಸ್ನೇಹಿತ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ. ಸೊ ಇವತ್ತು ಯಾವೆಲ್ಲ ಸುದ್ದಿ ಮಾಧ್ಯಮಗಳು ಯಾವೆಲ್ಲ ವಿಚಾರವನ್ನು ಹೇಳಿವೆ ಎಂದು ನೋಡೋಣ. ಮೊದಲಿಗೆ ಕೆಲವೊಂದು ಮುಖ್ಯ ಅಂಶಗಳನ್ನು ನೋಡೋದಾದರೆ, ಉಡುಪಿ ಮೇಲೆ ಹಲ್ಲೆ ನಡೆಸಿ ಚಿನ್ನಾಭರಣ ದರೋಡೆ, ನೆರೆಮನೆಯ ಮಹಿಳೆ ಅರೆಸ್ಟ್ ಆಗಿದ್ದಾರೆ. ಕಾರ್ಕಳದಲ್ಲಿ ಲಾರಿಗೆ ಕಾರು ಡಿಕ್ಕಿ ಪ್ರಯಾಣಿಕರು ಪವಾಡ ಸದೃಶ ಪಾರಾಗಿದ್ದಾರೆ. ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ಕೊಟ್ಟ ಪ್ರಧಾನಿ. ಅದೇ ರೀತಿ ವರಿಷ್ಠರು ಕರೆದಾಗ ದಿಲ್ಲಿಗೆ ಹೋಗಿವೆ ಎಂದು ಡಿ ಕೆ ಶಿ ಮಾರ್ಮಿಕ ನುಡಿಯನ್ನು ಹೇಳಿದ್ದಾರೆ. ಬನ್ನಿ ಈಗ ಸುದ್ದಿಗಳ ವಿವರ. ಉಡುಪಿ ಯುವತಿಯ ಮೇಲೆ ಹಲ್ಲೆ ನಡೆಸಿ ಚಿನ್ನಾಭರಣ ಕಳವು ಮಾಡಿದ್ದಾರೆ ಎಂಬಂತಹ ಸುದ್ದಿ ಇಲ್ಲಿ ವರದಿಯಾಗಿದೆ. ಹಣಕಾಸಿನ ತೊಂದರೆಯಿಂದ ಪಕ್ಕದ ರೂಮ್ನಲ್ಲಿದ್ದ ಯುವತಿಯ ಮೇಲೆಗೆ ಕಾಂಕ್ರೀಟ್ ಕಲ್ಲಿನಿಂದ ಜಜ್ಜಿ ಕೊಲೆಗೆ ಯತ್ನಿಸಿ ಚಿನ್ನಾಭರಣ ದೋಚಿದ ಆರೋಪಿಯನ್ನು ಮಹಿಳೆ ಮಣಿಪಾಲ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯನ್ನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಭಾವಿಕೇರಿ ಗ್ರಾಮದ ಕೇಣಿ ಪೋಸ್ಟ್ ನಿವಾಸಿ ಸುಷ್ಮಾ ಅಣ್ಣಪ್ಪ ನಾಯಕ್ 31 ಎಂದು ಗುರುತಿಸಲಾಗಿದೆ. ಪೊಲೀಸರ ಪ್ರಕಾರ ದೂರುದಾರರಾದರೆ ಮೇಘಾಗೌಡ ತನ್ನ ಸ್ನೇಹಿತರಾದ ನಾಗರತ್ನ, ಗಗನ ಮತ್ತು ಯೋಗಿತ ಅವರೊಂದಿಗೆ ಶಾಂತಿನಗರದ ಬಾಡಿಗೆ ಕೋಣೆಯಲ್ಲಿ ವಾಸಿಸುತ್ತಿದ್ದರು. ಮೇ 12 ಮೇಘಾಗೌಡ, ನಾಗರತ್ನ ಮತ್ತು ಗಗನ ಮಣಿಪಾಲದ ಕೈಗಾರಿಕಾ ಪ್ರದೇಶದಲ್ಲಿ ರಾತ್ರಿ ಪಾಳಿ ಬೈಂಡಿಂಗ್ ಕೆಲಸಕ್ಕೆ ಹೋಗಿದ್ದರು. ಕೆಲಸ ಮುಗಿಸಿದ ನಂತರ ಮೂವರು ಮೇ 13 ಬೆಳಗ್ಗೆ 7:15 ಸುಮಾರಿಗೆ ತಮ್ಮ ಕೋಣೆಗೆ ಹಿಂತಿರುಗಿದಾಗ ಕೋಣೆಯ ಬಾಗಿಲು ಭಾಗಶಃ ತೆರೆದಿತ್ತು. ಕೋಣೆಗೆ ಪ್ರವೇಶಿಸಿದಾಗ ಯೋಗಿತ ತಲೆಗೆ ತೀವ್ರ ಗಾಯಗಳಾಗಿ ಮತ್ತು ತಲೆಯಿಂದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಲು. ಆಕೆ ಚಿನ್ನದ ಹಾರವು ಕಾಣೆಯಾಗಿತ್ತು ಎಂದು ವರದಿ ಹೇಳಿದೆ. ಜ್ಯುವೆಲರಿ ಶಾಪ್ ಉದ್ಯೋಗಿಯಿಂದ 1.66 crore ರೂಪಾಯಿ ಚಿನ್ನಾಭರಣ ಲೂಟಿ, ಆರೋಪಿ ಅರ್ಷಿದ ಶೆಟ್ಟಿ ಅರೆಸ್ಟ್. ಆಭರಣ ಮಳಿಗೆಯಲ್ಲಿ ಕೆಲಸ ಮಾಡುತ್ತಿದ್ದ ಯುವತಿ 1.66 crore ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಕಳವು ಮಾಡಿದ ಪ್ರಕರಣದಲ್ಲಿ ಕೊನೆಗೂ ಪೊಲೀಸರ ಬಂಧಿಯಾಗಿದ್ದಾರೆ. ಅರ್ಷಿದಾ ಶೆಟ್ಟಿ ಎಂಬಂತಹ ಹುಡುಗಿ ಕಳ್ಳತನ ಮಾಡಿದ ಆರೋಪಿ. ಕಳೆದ 11 ದರ್ಶನ್ ಬಾಯ್ ಎಂಬುವರ ಸೇರಿದ ಆಭರಣದ ಶೋರೂಮ್ನಲ್ಲಿ ಸೇಲ್ಸ್ ವುಮೆನ್ ಆಗಿ ಕೆಲಸ ಮಾಡ್ತಿದ್ಲು. ಕಳ್ಳತನದ ಬಳಿಕ ತುರ್ತು ಕೆಲಸಗಾಗಿ ಮಾಲೀಕರು ನನಗೆ ರಜೆ ನೀಡಿದ್ದಾರೆ ಎಂದು ಸಹೋದ್ಯೋಗಿಗಳಿಗೆ ಸುಳ್ಳು ಹೇಳಿ ಅಲ್ಲಿಂದ ಹೊರಗೆ ನಡೆದಿದ್ದಳು. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಅರ್ಷಿದ ರಾಜೇಂದ್ರ ಕುಮಾರ್ ಶೆಟ್ಟಿ ಮೇ 11 ತನ್ನ ಕೆಲಸದ ಶಿಫ್ಟ್ ಸಮಯದಲ್ಲಿ ಆಭರಣ ಶೋರೂಮ್ನಿಂದ ಚಿನ್ನಾಭರಣಗಳನ್ನು ಕದ್ದಿದ್ದರು. ನಂತರ ನಗರದಿಂದ ಪರಾರಿಯಾಗಿದ್ದರು. ಅವರು ನ್ಯೂ ನರೋಡಾ ನಿವಾಸಿ. ಕಳೆತನ ನಂತರ ನಿಕೋಲ್ ಪೊಲೀಸ್ ಠಾಣೆಯಲ್ಲಿ ಔಪಚಾರಿಕ ದೂರು ದಾಖಲಾಗಿದ್ದು ಸುಮಾರು 300 CCTV ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಸ್ಕ್ಯಾನ್ ಮಾಡಿದ್ದಾರೆ ಎಂದು ವರದಿ ಮಾಡಲಾಗಿದೆ. ಪೊಲೀಸರು ಕದ್ದ ಆಭರಣದಲ್ಲಿ ಸುಮಾರು 22.54 lakh ರೂಪಾಯಿ ಮೌಲ್ಯದ ಒಂದು ಭಾಗವನ್ನು ಮಾತ್ರ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೆಚ್ಚಿನ ತನಿಖೆಯಲ್ಲಿ ಕಳ್ಳತನವನ್ನು ಆಕೆ ಸಹಚರ ಹೊಸ್ತಾಲ್ ನಿವಾಸಿ ಮಯೂರ್ ಅಶೋಕ್ ಬಾಯ್ ಮಲಿಯ ಸಹಾಯದಿಂದ ಎಚ್ಚರಿಕೆಯಿಂದ ಆಯೋಜಿಸಲಾಗಿತ್ತು. ಕಳ್ಳತನದ ನಡೆದ ಕೂಡಲೇ ಇಬ್ಬರು ಮೋಟಾರ್ ಸೈಕಲ್ನಲ್ಲಿ ಪರಾರಿಯಾಗಿ ಉದಯಪುರ, ಜೈಪುರ ಮತ್ತು ಅಲೋ ನಗರ ಸಂಚರಿ ಬಂಧನದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ದೆಹಲಿ ತಲುಪಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆಕೆಯ ಸಹಚರ ಕದ್ದ ಆಭರಣದಲ್ಲಿ ಹೆಚ್ಚಿನದನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ಬಂಧಿತ ಆರೋಪಿಯಿಂದ ವಶಪಡಿಸಿಕೊಂಡ ಆಭರಣಗಳಲ್ಲಿ 9.98 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಬಳೆ, 1.3 lakh ರೂಪಾಯಿ ಮೌಲ್ಯದ ಬಿಳಿ ಕಲ್ಲುಗಳಿಂದ ಕೂಡಿದ 10 ಉಬ್ಬು ಚಿನ್ನದ ಉಂಗುರ, 7.4 lakh ಮೌಲ್ಯದ ಚಿನ್ನದ ಮಂಗಳಸೂತ್ರ, 3.62 lakh ರೂಪಾಯಿ ಮೌಲ್ಯದ ಚಿನ್ನದ ಸರ ಮತ್ತು ಆಕೆಯ ಬಳಿಯಿಂದ ಮೊಬೈಲ್ ಫೋನ್ ಸಹ ವಶಪಡಿಸಿಕೊಂಡಿದ್ದಾರೆ. ಶೆಟ್ಟಿಯನ್ನು ಹೆಚ್ಚಿನ ವಿಚಾರಣೆಗಾಗಿ ನಿಕೋಲ್ ಪೊಲೀಸ್ ಠಾಣೆಗೆ ಈಗ ಹಸ್ತಾಂತರಿಸಲಾಗಿದೆ. ರೈಲುಗಳಲ್ಲಿ ಸರಣಿ ಅಗ್ನಿ ಅವಘಡ, ವಿಧ್ವಂಸಕ ಕೃತ್ಯದ ಶಂಕೆ ರೈಲ್ವೆ ಇಲಾಖೆ. ದೇಶಾದ್ಯಂತ ಇತ್ತೀಚೆಗೆ ವರದಿಯಾದ ರೈಲ್ವೆ ಅಗ್ನಿ ಅವಘಡಗಳ ಸರಣಿಯು ವಿಧ್ವಂಸಕ ಕೃತ್ಯಗಳಂತೆ ಕಂಡುಬಂದಿದೆ. ಘಟನೆಗಳ ಹಿಂದೆ ಸಮಾಜ ವಿರೋಧಿ ಶಕ್ತಿಗಳ ಸಂಭಾವ್ಯ ಒಳಗೊಳ್ಳುವಿಕೆ ಸಾಧ್ಯತೆ ಇದೆ ಎಂದು ಭಾರತೀಯ ರೈಲ್ವೆ ತಿಳಿಸಿದೆ. ಪ್ರಾಥಮಿಕ ತನಿಖೆ ವೇಳೆ ಕೆಲವು ಸಾಮಾಜಿಕ ವಿರೋಧಿ ಅಂಶಗಳ ಪ್ರಯಾಣಿಕರ ಸುರಕ್ಷತೆಗೆ ಅಪಾಯ ಉಂಟುಮಾಡಿ ಭಯ ಮತ್ತು ಅಸ್ತವ್ಯಸ್ತ ಸೃಷ್ಟಿಸಲು ಸಂಬಂಧಪಟ್ಟ ಏಜೆನ್ಸಿಗಳು ಎಲ್ಲ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸುತ್ತಿವೆ ಎಂದು ವರದಿ ಹೇಳಿದೆ. ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟ ಪ್ರಧಾನಿ, ಇದು ಇವತ್ತಿನ ಇನ್ನೊಂದು ವರದಿಯಾಗಿದೆ. ಪ್ರಧಾನಿ ಅವರು ಇಟಲಿಯ ರಾಜಧಾನಿ ರೋಮ್ಗೆ ಭೇಟಿ ನೀಡಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿಗೆ ಭಾರತದ ಸುಪ್ರಸಿದ್ಧ ಮೆಲೋಡಿ ಚಾಕ್ಲೇಟನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಸದ್ಯ ಇವೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದೇ ರೀತಿ ಕಾರ್ಕಳದಲ್ಲಿ ಲಾರಿಗೆ ಕಾರು ಡಿಕ್ಕಿ ಪ್ರಯಾಣಿಕರು ಪವಾಡ ಸದೃಶ ಪಾರಾಗಿದ್ದಾರೆ ಎಂದು ವರದಿ ಹೇಳಿದೆ. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡಿದರೆ, ಲಿಫ್ಟ್ ಒಳಗೆ ಸಿಲುಕಿ 7 ಬಾಲಕ ಧರುಣ ಸಾವು ಎಂದಿದೆ ಇನ್ನೊಂದು ಸುದ್ದಿ. ಲಿಫ್ಟ್ ಒಳಗೆ ಸಿಲುಕಿ 7 ಬಾಲಕ ಸಾವನ್ನಪ್ಪಿರುವ ಧರುಣ ಘಟನೆ ಸಿಂಹಘಾಟ್ ರಸ್ತೆಯಲ್ಲಿ ನಡೆದಿದೆ. ಮೃತ ಮಗುವನ್ನು ಶಿವಾಂಶು ಶೈಲೇಶ್ ದೂತ್ ಎಂದು ಗುರುತಿಸಲಾಗಿದೆ. ಆತ ಎಂದಿನಂತೆ ರಾತ್ರಿ 10 ಗಂಟೆ ಸುಮಾರಿಗೆ ಹೌಸಿಂಗ್ ಸೊಸೈಟಿ ಅವರೊಳೊಂದಿಗೆ ಆಟವಾಡುತ್ತಿದ್ದ ಸಮಯದಲ್ಲಿ ಕಟ್ಟಡದ ಲಿಫ್ಟ್ಗೆ ಪ್ರವೇಶಿಸಿ ಒಂದು ಗುಂಡಿಯನ್ನು ಹೊತ್ತಿದ್ದಾನೆ. ಬಳಿಕ ಲಿಫ್ಟ್ ಚಲಿಸಲು ಪ್ರಾರಂಭಿಸಿದ ಆದರೆ 2ನೇ ಮಹಡಿ ತಲುಪುವ ಮುನ್ನವೇ ಮಧ್ಯದಲ್ಲಿ ನಿಂತಿತ್ತು. ಇದರಿಂದಾಗಿ ಮಗು ಒಳಗೆ ಸಿಲುಕಿಕೊಂಡಿತ್ತು. ಶಿವಾಂಶ್ ತುಂಬ ಸಮಯವಾದರೂ ಮನೆಗೆ ಹಿಂತಿರುಗಿದ್ದಾಗ ಅವರ ಕುಟುಂಬ ಸದಸ್ಯರು ಮತ್ತು ಇತರ ನಿವಾಸಿಗಳು ಅವನನ್ನು ಹುಡುಕಲು ಪ್ರಾರಂಭಿಸಿದರೆ ಹುಡುಕಾಟ ನಡೆಸಿದಾಗ ಲಿಫ್ಟ್ ಒಳ್ಳೆ ಸಿಕ್ಕಿಕೊಂಡಿರಬಹುದು ಎಂದು ಶಂಕಿಸಿದ್ದಾರೆ. ರಾತ್ರಿ 11:30 ಪೊಲೀಸರು ಮತ್ತು ಅಗ್ನಿಶಾಮಕ ಇಲಾಖೆಗೆ ಮಾಹಿತಿ ನೀಡಿದರೆ ಪೊಲೀಸರ ತಂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಪ್ರಯತ್ನದ ಬಳಿಕ ಲಿಫ್ಟ್ ತೆಗೆದ. ಆದರೆ ಮಗು ಯಾವುದೇ ಪ್ರತಿಕ್ರಿಯೆ ನೀಡದಿರುವುದರಿಂದ ಬಾಲಕ ಲಿಫ್ಟ್ನಲ್ಲಿ ಸಿಲುಕಿಕೊಂಡಿರುವುದರಿಂದ ಮೃತಪಟ್ಟಿರಬಹುದು ಮತ್ತು ಅವನ ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಒಂದು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಂತೆ ಕ್ರೀಡಾಂಗಣದ ವರದಿಗಳಲ್ಲಿ IPL ಪಂದ್ಯಗಳು ಕೊನೆಯ ಹಂತಕ್ಕೆ ಬಂದು ತಲುಪಿವೆ. ನಿನ್ನೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು ಮಣಿಸಿದೆ. ಈ ಮೂಲಕ ಸೆಮಿಫೈನಲ್ಗೆ ಅಥವಾ ಅಂತಿಮ ಹಂತಕ್ಕೆ ಇರುವಂಥ ಆಸೆಯನ್ನು ಜೀವಂತವಾಗಿರಿಸಿಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಕೋಲ್ಕತ್ತಾಕ್ಕಿಂತ ಮುಂಚೆ ಬ್ಯಾಟಿಂಗ್ ನಡೆಸಿದ್ದ ಮುಂಬೈ 147 ರನ್ನಿಗೆ ಆಲ್ಔಟ್ ಆಯಿತು. ಈ ಮೊತ್ತವನ್ನು ಬೆನ್ನಟ್ಟುವಾಗ ಕೋಲ್ಕತ್ತಾ ಕೇವಲ 18.5 ರನ್ನಲ್ಲಿ ಗೆದ್ದು ನಿಂತಿತ್ತು. ಮನೀಶ್ ಪಾಂಡೆ 45, ರುಮನ್ ಪವೆಲ್ 40 ರನ್ನನ್ನು ಗಳಿಸಿದರು ಎಂದು ವರದಿ ಹೇಳಿದೆ. ಸದ್ಯಕ್ಕೆ ಕೋಲ್ಕತ್ತಾ ಒಂದು ಉತ್ತಮವಾದ ಆಟವನ್ನು ಪ್ರದರ್ಶಿಸಿತು. ಸುನಿಲ್ ನಾರಾಯಣ್ 4 ಓವರ್ಗಳಲ್ಲಿ 13 ರನ್ ನೀಡಿ 1 ವಿಕೆಟನ್ನು ಪಡೆದಿದ್ದರು ಎಂದು ವರದಿ ಹೇಳಿದೆ. ಅದೇ ರೀತಿ ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳು ಇವತ್ತಿನ ಒಂದು. ಅದೇ ರೀತಿ ಬಾಂಗ್ಲಾದೇಶ ಪಾಕಿಸ್ತಾನವನ್ನು 78 ರನ್ಗಳಿಂದ ಮಣಿಸಿದೆ. ಈ ಮೂಲಕ ಟೆಸ್ಟ್ನಲ್ಲಿ ಅಪ್ರತಿಮ ಸಾಧನೆಯನ್ನು ಬಾಂಗ್ಲಾದೇಶ ಮಾಡಿದೆ. ಮೊದಲು ಬ್ಯಾಟಿಂಗ್ ನಡೆಸಿದ ಬಾಂಗ್ಲಾದೇಶ 278 ರನ್ ಗಳಿಸಿದರೆ ಪಾಕಿಸ್ತಾನ 232 ರನ್ನಿಗೆ ಆಲ್ಔಟ್ ಆಯಿತು. ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಬಾಂಗ್ಲಾದೇಶ 390 ರನ್ನನ್ನು ಗಳಿಸಿತ್ತು ಮತ್ತು ಪಾಕಿಸ್ತಾನ 358 ರನ್ನಿಗೆ ಆಲ್ಔಟ್ ಆಯಿತು. ಮುಷ್ಫಿಕರ್ ರಹೀಂ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದರೆ ಲಿಟನ್ ದಾಸ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. IPL ಇಂದು ಗುಜರಾತ್ ಟೈಟನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್. ಇಲ್ಲಿ ಗುಜರಾತ್ ಟೈಟನ್ಸಿಗೆ ಗೆಲ್ಲಬೇಕಾದ ಅನಿವಾರ್ಯತೆ ಇದೆ. ಆದರೂ ಕೂಡ ಪ್ಲೇಆಫ್ಗೆ ಅದು ಈಗಾಗಲೇ ತೇರ್ಗಡೆಯಾಗಿದೆ. ಒಂದು ಅಂಕಪಟ್ಟಿಯಲ್ಲಿ ಮೊದಲ 2 ಸ್ಥಾನಗಳನ್ನು ಪಡೆಯುವಂತಹ ಒಂದು ನಿಟ್ಟಿನಲ್ಲಿ ಅದು ಮುಂದೆ ಹೆಜ್ಜೆ ನಿರ್ತಾ ಇದೆ. ರಾಜ್ಯದಲ್ಲಿ ಇನ್ನು ತೆರೆದ ವಾಹನಗಳಲ್ಲಿ ಸಫಾರಿ ನಿಷೇಧ. ಸಚಿವ ಖಂಡ್ರೆ ರಾಜ್ಯದ 5 ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ವನ್ಯಜೀವಿಧಾಮಗಳ ಸಫಾರಿಯಲ್ಲಿ ತೆರೆದ ಕ್ಯಾಂಪರ್ ಬದಲಿಗೆ ಸುರಕ್ಷಿತ ಬಸ್ಗಳನ್ನು ಬಳಸುವಂತೆ ಅರಣ್ಯ ಇಲಾಖೆಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ದುಬಾರಿ ಘಟನೆ ಹಿನ್ನೆಲೆಯಲ್ಲಿ ಸಫಾರಿಗಳಲ್ಲಿ ಪ್ರವಾಸಿಗರ ಸುರಕ್ಷೆಗೂ ಮತ್ತು ಹೆಚ್ಚಿನ ಗಮನ ಹರಿಸಲು ಮುಖ್ಯ ವನ್ಯಜೀವಿ ಪಾಲಕರಿಗೂ ತಿಳಿಸಿದ್ದಾರೆ. ಕೃತಕ ಬುದ್ಧಿಮತ್ತೆ ಕಾರಣಕ್ಕೆ ಫೇಸ್ಬುಕ್ ಸಂಸ್ಥೆಯಿಂದ 8,000 ಉದ್ಯೋಗ ಕಡಿತ. ಮೆಟಾ ಸಂಸ್ಥೆ ಫೇಸ್ಬುಕ್ 8,000 ಉದ್ಯೋಗಗಳನ್ನು ವಜಾ ಮಾಡಿದೆ ಎಂದು ಹೇಳಿದೆ. ಇರಾನ್ ದಾಳಿ, ಅಮೆರಿಕದ 42 ಯುದ್ಧ ವಿಮಾನ ನಾಶ. ಅಮೆರಿಕಕ್ಕೆ 2.8 ಲಕ್ಷ ಕೋಟಿ ರೂಪಾಯಿ ನಷ್ಟ ವರದಿ. ಇರಾನ್ ಗುರಿಯಾಗಿಸಿಕೊಂಡು ಫೆಬ್ರವರಿ 28 ಪ್ರಾರಂಭಿಸಲಾದ ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆ ಸಂದರ್ಭ ಫೈಟರ್ ಜೆಟ್ ಡ್ರೋನ್ಗಳು ಸಹಿತ ಅಮೆರಿಕದ ಕನಿಷ್ಠ 42 ಯುದ್ಧ ವಿಮಾನಗಳು ನಾಶವಾಗಿವೆ ಎಂದು ಕಾಂಗ್ರೆಷನಲ್ ರಿಸರ್ಚ್ ಸರ್ವಿಸ್ ವರದಿ ತಿಳಿಸಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಕರಾವಳಿಯಲ್ಲಿ ರೇಷ್ಮೆ ಕೃಷಿಗೆ ಪ್ರೋತ್ಸಾಹ. ವಿಟ್ಲದಲ್ಲಿ ಜಿಲ್ಲಾ ಮಟ್ಟದ ರೇಷ್ಮೆ ಕೃಷಿ ಮೇಳದಲ್ಲಿ ಸಚಿವ ವೆಂಕಟೇಶ್ ಕೊಯ್ಲಾ. ಕಾಲೇಜು ಶೀಘ್ರ ಆರಂಭ, ಗಣ್ಯರಿಗೆ ಮಾಹಿತಿ ಇರಲಿಲ್ಲ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ರೇಷ್ಮೆ ಕೃಷಿಯಲ್ಲಿ ಹಿಂದೆ ಅಗ್ರಸ್ಥಾನದಲ್ಲಿದ್ದು ಜಿಲ್ಲೆಯಲ್ಲಿ ವಿಶೇಷ ಪರಿಗಣಿಸಿ ಆದ್ಯತೆ ನೀಡಿ ಎಲ್ಲ ರೀತಿಯ ಸಹಕಾರ ರಾಜ್ಯ ಸರ್ಕಾರ ನೀಡಲಿದೆ ಎಂದು ರೇಷ್ಮೆ ಸಚಿವ ಪಶುಸಂಗೋಪನೆ ಕೆ ವೆಂಕಟೇಶ್ ಅವರು ತಿಳಿಸಿದ್ದಾರೆ. ಮಳೆಗಾಲದಲ್ಲಿ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ. ಮಳೆಗಾಲದಲ್ಲಿ ಕಡಲ ಅಬ್ಬರ ಹೆಚ್ಚಿರುವುದರಿಂದ ಯಾಂತ್ರೀಕೃತ ದೋಣಿ ಮೀನುಗಾರಿಕೆ ನಿಷೇಧವಿರುತ್ತದೆ. ಅದರಂತೆ ಕರ್ನಾಟಕ ಕಡಲ ಮೀನುಗಾರಿಕೆ ನಿಯಂತ್ರಣ ಕಾಯ್ದೆ 1986 ಅನ್ವಯ ರಾಜ್ಯ ಸರ್ಕಾರದ ಅಧಿಸೂಚನೆಯಂತೆ June 1 to July 31 ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧಿಸಲಾಗಿದೆ ಎಂದು ವರದಿ ಹೇಳಲಾಗಿದೆ. ದುಬಾರೆ ಆನೆ ಬಿಡಾರದಲ್ಲಿ ಆನೆ ಮಾರ್ತಂಡನ ಸಾವು, ತೀವ್ರವಾದ 7 ಗಾಯಗಳು, 70 ಲೀಟರ್ ರಕ್ತ ನಷ್ಟವೇ ಕಾರಣ. ಕೊಡಗಿನ ದುಬಾರೆ ಆನೆ ಬಿಡಾರದಲ್ಲಿ 2 ಆನೆಗಳ ಕಾದಾಟದ ನಡುವೆ 34 ವರ್ಷದ ಮಹಿಳೆ ಮೃತಪಟ್ಟಿದ್ರು. ಅದರ ಜೊತೆಗೆ ನಾವು ನೋಡಬಹುದು, ಇಲ್ಲಿ ವಿಶೇಷವಾಗಿ ಹೇಳುವುದಾದರೆ ಆನೆಗೆ 7 ತೀವ್ರವಾದ ಗಾಯಗಳಾಗಿದ್ದವು, ಜೊತೆಗೆ 70 ಲೀಟರ್ನಷ್ಟು ರಕ್ತ ನಷ್ಟವಾದದ್ದೇ ಪ್ರಮುಖ ಕಾರಣ ಎನ್ನಲಾಗಿದೆ. ಕಾಸರಗೋಡು ಅಧ್ಯಾಪಕರ ಮೊಬೈಲ್ ಫೋನ್ ಬಳಕೆಗೂ ಲಗಾಮು ಎಂದಿದೆ ಇನ್ನೊಂದು ಸುದ್ದಿ. ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಔಷಧ ಮಳಿಗೆಗಳು ಬಂದ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ. ಉಡುಪಿ ಜಿಲ್ಲೆಯಾದ್ಯಂತ ಔಷಧಾಲಯ ಬಂದ್ ಎಂದಿದೆ ಇನ್ನೊಂದು ಸುದ್ದಿ. ಬನ್ನಿ ಸ್ನೇಹಿತರೆ, ಇದು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ?
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಇವತ್ತು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು, ಇನ್ನು ಕೆಲವೇ ಹೊತ್ತಲ್ಲಿ ಅಡುಗೆ ಮನೆ ಕಾರ್ಯಕ್ರಮ ಮೂಡಿ ಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ ಬೊಂಗೋ ಇದರ ಮೊದಲ ಕಂತು. ಬ್ಯಾರಿ ಕಾರ್ಯಕ್ರಮ 9:30 8:30 ಕನ್ನಡ ಕಾರ್ಯಕ್ರಮ ಮೇಘ ಚಿಂತನ, 10:00 ತುಳು ಚಾವಡಿ, 11:00 ಯಕ್ಷಗಾನ ಕನದ ಕಟ್ಟದೇರ್ ಕಂತು 6. ತುಳು ಕಾರ್ಯಕ್ರಮ ಬಿಸು ಪರ್ಬ 11:30, ತುಳು ಹಾಡುಗಳು 12:00, 12:30 ಬಾವಲಾರಿ, 1:00 ಜನಪದ ಹಾಡುಗಳು, 3:00 ಒಲವಿನ ಹಾಡು, 4:00 ಸಮಾಜಮುಖಿ ಕಾರ್ಯಕ್ರಮ, 6:00 ರೇಡಿಯೋ ಸಂಜೆ. ಇವಿಷ್ಟು ಮೂಡಿಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ, ಹೋಗು ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: रेडियो सारंग 107.8 FM।
1: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
2: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
1: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ. ಅದು ನಾನು ಕೊಡ್ತೇನೆ, ಹೋಗುವ ಬಾ.
2: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಇದೇ ಸಮಯಕ್ಕೆ 8:15 ಮತ್ತು ಮರುಪ್ರಸಾರದಲ್ಲಿ 1:30 ಈ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುತ್ತೆ. ವಿಶೇಷ ಆಹಾರ ಖಾದ್ಯಗಳ ಬಗ್ಗೆ, ಆಹಾರ ವೈವಿಧ್ಯದ ಬಗ್ಗೆ, ಸಾಂಪ್ರದಾಯಿಕ ಅಡಿಗೆಗಳು ಇದಕ್ಕೆ ಸಂಬಂಧಪಟ್ಟು ಮತ್ತು ಅಡುಗೆ ಟಿಪ್ಸ್ಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು, ನಿಮ್ಮ ವಿಶೇಷ ಆಹಾರ ಖಾದ್ಯದ ಬಗ್ಗೆ ನಮ್ಮ ಜೊತೆಗೆ ಕೂಡ ಹಂಚಿಕೊಳ್ಳಬಹುದು. ಕೇಳುಗರೆ, ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚೋದು ಹೇಗೆ, ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬರೋಣ.
1: ಕಾಳು ಮೆಣಸು ತುಂಬ ಬೆಲೆ ಬಾಳುವ ವಸ್ತು ಸಾಂಬಾರ ಪದಾರ್ಥಗಳಲ್ಲಿ. ಕಾಳು ಮೆಣಸಿಗೆ ತುಂಬ ಒಂದು ಕಲಬೆರಕೆ ಆಗ್ತಾ ಇದೆ. ಪಪ್ಪಾಯ ಬೀಜ, ಹತ್ತಿ ಬೀಜ ಮತ್ತು ಈ ಕಾಳುಮೆಣಸು ಎಲ್ಲ ದೂರದಿಂದ ನೋಡುವಾಗ ಒಂದೇ ಥರ ಇರ್ತದೆ. ಸೊ ಅದನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಒಂದು ಗ್ಲಾಸ್ ನೀರಿನಲ್ಲಿ ಕಾಳುಮೆಣಸನ್ನು ಹಾಕಿದಾಗ ಅದು ಶುದ್ಧ ಕಾಳುಮೆಣಸಾಗಿದ್ದರೆ ಅದು ನೀರಿನಲ್ಲಿ ಕೆಳಗೆ ಸೆಟ್ಲ್ ಆಗ್ತದೆ. ಅದೇ ಥರ ಬೇರೆ ಯಾವುದೇ ವಸ್ತುಗಳು, ಕಾಟನ್ ಸೀಡ್ ಆಗಲಿ ಅಥವಾ ಪಪ್ಪಾಯ ಸೀಡ್ ಆಗಿದ್ದರೆ ಅದು ಮೇಲೆ ತೇಲ್ತಾ ಇರ್ತವೆ. ಸಾಮಾನ್ಯವಾಗಿ ನಮ್ಮ ಮೆಣಸಿನ ಪುಡಿ ನಾವು ಮನೆಗೆ ತರ್ತೇವೆ, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲಬೆರಕೆಯಾಗಿರುವುದು ಒಂದು ಕಲರ್ ಪೌಡರ್ ಹಾಕ್ತಾರೆ, ಡೈ, ಯಾವುದೇ ವಿಧದ ಚೀಪ್ ಡೈಯನ್ನು ಅದರ ಮೇಲೆ ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಅದನ್ನು ಪತ್ತೆ ಹಚ್ಚಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಪುಡಿಯನ್ನು ತೆಗೆದು, ಮೆಣಸಿನ ಪುಡಿಯನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಅದನ್ನು ಕರಗಿಸಿದಾಗ ಈ ಡೈ ಆಗಿದ್ದರೆ ಗ್ಲಾಸ್ ನೀರು ಎಲ್ಲ ಆ ಕಲರ್ಗೆ ಬರ್ತವೆ, ಆ ಡೈನ ಕಲರ್ ಬರ್ತದೆ. ಶುದ್ಧ ಮೆಣಸಿನ ಪುಡಿಯಾಗಿದ್ದರೆ ಆ ಮೆಣಸಿನ ಪುಡಿ ಅಷ್ಟು ಬೇಗ ಕಲರ್ ಬಿಡುವುದಿಲ್ಲ, ನೀರಿನಲ್ಲಿ ತೇಲ್ತಾ ಇರ್ತವೆ. ಇನ್ನು ನಾವು ತಿನ್ನುವ ಅಡಿಗೆಗೆ ಉಪಯೋಗಿಸುವಂತಹ ಉಪ್ಪಿಗೆ ಅಯೋಡೈಡ್ ಸಾಲ್ಟ್ ಮತ್ತು ನಾರ್ಮಲ್ ಸಾಲ್ಟ್ ಅಂತ ಎರಡಿದೆ. ಅಯೋಡೈಡ್ ಸಾಲ್ಟ್ಗೆ ಸ್ವಲ್ಪ ರೇಟ್ ಜಾಸ್ತಿ. ನಮ್ಮ ಮನೆಗೆ ತಂದಿರುವ ಸಾಲ್ಟ್ ಅದು ಅಯೋಡೈಸ್ಡ್ ಆಗಿದೆಯೋ ಇಲ್ಲವೋ ಅಂತ ಪತ್ತೆ ಹಚ್ಚಲಿಕ್ಕೆ ಸುಲಭ ಉಪಾಯ ಇದೆ. ಒಂದು ಸಣ್ಣ ಬಟಾಟೆಯನ್ನು ತಗೊಂಡು ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಲೆಮನ್ ನ ಒಂದೆರಡು ಡ್ರಾಪ್ ಹಾಕಿ ಈ ಉಪ್ಪನ್ನು ಹಾಕಬೇಕು. ಆಗ ಉಪ್ಪು ಈ ಲೆಮನ್ನ ಜೊತೆ ಸೇರಿಬಿಟ್ಟು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ನೀಲಿ ಬಣ್ಣಕ್ಕೆ ಬಂದಿದ್ದರೆ ಅದು ಉಪ್ಪು ಅಯೋಡೈಸ್ಡ್ ಆಗಿದೆ ಅಂತ ಖಾತ್ರಿ ಆಗುತ್ತೆ. ಅದು ಒಂದು ವೇಳೆ ನೀಲಿ ಬಣ್ಣಕ್ಕೆ ಬರದೇ ಇಲ್ಲ ಅಂದರೆ ಅದು ನಾವು ತಂದಿರುವಂತಹ ಆ ಉಪ್ಪು ಅದು ನಾನ್ ಅಯೋಡೈಸ್ಡ್ ಆಗಿರುವುದಿಲ್ಲ, ಅಯೋಡೈಸ್ಡ್ ಅಂದ್ಬಿಟ್ಟು ಸುಳ್ಳು ಹೇಳಿ ಮಾರಾಟ ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ. ಕೆಲವು ತರಕಾರಿಗಳ ಮತ್ತು ಹಣ್ಣುಗಳದ್ದು ಕಲಬೆರಕೆ ಹೇಗೆ ಮಾಡ್ತಾರೆ, ಇಲ್ಲ ಕೆಮಿಕಲ್ಸ್ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಈಗ ಸಾಧಾರಣವಾಗಿ ನಾವು ತಗೊಳ್ಳುವ ಬೆಂಡೆಕಾಯಿ, ಮೆಣಸಿನಕಾಯಿ ತುಂಬ ಕಡು ಹಸಿರು ಕಲರ್ನಲ್ಲಿರ್ತದೆ. ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಸೆಳೆಯೋಕ್ಕೋಸ್ಕರ, ಅದನ್ನು ಫ್ರೆಶ್ ಆಗಿ ಕಾಣೋಕ್ಕೋಸ್ಕರ ಅದಕ್ಕೆ ಡೈ ಹಾಕಿರ್ತಾರೆ. ಮೆಲಚಿಟ್ ಗ್ರೀನ್ ಅನ್ನುವಂಥ ಒಂದು ಡೈ ಉಪಯೋಗಿಸಿಕೊಂಡು ಒಳ್ಳೆ ಕಡು ಹಸಿರು ಬಣ್ಣವನ್ನು ಕೊಟ್ಟಿರ್ತಾರೆ ಈ ಕೆಲವು ತರಕಾರಿಗಳಿಗೆ. ಇದನ್ನು ಹೇಗೆ ಪತ್ತೆ ಹಚ್ಚುವುದಪ್ಪ ಅಂದರೆ, ಒಂದು ಸಣ್ಣ ಕಾಟನ್ ಪೀಸ್ ತಗೊಂಡು ಅದನ್ನು ನೀರಿನಲ್ಲಿ ಅದ್ದಿ ಈ ತರಕಾರಿಯ ಮೇಲೆ ಉಜ್ಜಬೇಕು. ಆವಾಗ ಡೈ ಹಾಕಿ ಕಲಬೆರಕೆ ಮಾಡಿದ್ದರೆ ಆ ಡೈ ಕಲರ್ ಈ ಕಾಟನ್ನಲ್ಲಿ ಬರ್ತದೆ. ಒರಿಜಿನಲ್ ಯಾವುದೇ ಕಲರ್ ಯಾವುದೇ ಡೈ ಉಪಯೋಗಿಸದೇ ಇದ್ದರೆ ನೀವೆಷ್ಟು ಉಜ್ಜಿದರೂ ಈ ಒರಿಜಿನಲ್ ಬೆಂಡೆಕಾಯಿದಾಗಲಿ ಮೆಣಸಿನಕಾಯಿದಾಗಲಿ ಈ ಹಸಿರು ಕಲರ್ ಕಾಟನ್ನಲ್ಲಿ ಬರುವುದಿಲ್ಲ. ಇನ್ನು ಎರಡನೇ ವಿಧಾನ, ಇನ್ನೊಂದು ಮೆಲಸಿನ್ ಗ್ರೀನ್ ಸಾಮಾನ್ಯವಾಗಿ ಉಪಯೋಗಿಸೋದಂದರೆ ಗ್ರೀನ್ ಪೀಸ್ಗೆ. ಗ್ರೀನ್ ಪೀಸ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಡು ಹಸಿರು ಬಣ್ಣದಲ್ಲಿ ಇರಬೇಕಾದ್ರೆ ಅದಕ್ಕೆ ಮೆಲಚಿಟ್ ಗ್ರೀನ್ ಅನ್ನೋದು ಉಪಯೋಗಿಸ್ತಾರೆ. ಅದನ್ನು ಕೂಡ ಇದೇ ಥರ ಒಂದು ಬ್ಲಾಟಿಂಗ್ ಪೇಪರ್, ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿ ಬ್ಲಾಟಿಂಗ್ ಪೇಪರ್ನಲ್ಲಿ ಈ ಕಾಳುಗಳನ್ನು ಹಾಕಿದಾಗ ತಕ್ಷಣ ಈ ಡೈ ಹಾಕಿದ್ದು ಡೈ ಬ್ಲಾಟಿಂಗ್ ಪೇಪರ್ನ ಎಳ್ಕೊಳ್ತದೆ. ಒರಿಜಿನಲ್ ಆಗಿರುವುದು, ಯಾವುದೇ ಬಣ್ಣವನ್ನು ಬಿಡುವುದಿಲ್ಲ. ಅದೇ ಥರ ನೀರಿನಲ್ಲೂ ಹಾಕಿನೂ ನೋಡ್ಬೋದು. ಒಂದು ಗ್ಲಾಸ್ ನೀರಿನಲ್ಲಿ ಈ ಗ್ರೀನ್ ಪೀಸನ್ನು ಹಾಕಿಬಿಟ್ಟು ಆಗ ಡೈ ಇದ್ದರೆ ಇಮ್ಮಿಡಿಯೇಟಾಗಿ ಆ ನೀರೆಲ್ಲ ಕಲರ್ ಬಿಟ್ಟು ನೀರು ಕಲರ್ ಗ್ರೀನ್ ಆಗ್ತದೆ. ಒರಿಜಿನಲ್ ಯಾವುದೇ ಬಣ್ಣ ಹಾಕದೇ ಇರುವಂತಹ ಗ್ರೀನ್ ಎಷ್ಟು ನೀರಿನಲ್ಲಿ ಇಟ್ಟರೂ ಆ ನೀರಿಗೆ ಬಣ್ಣ ಬರುವುದಿಲ್ಲ. ಬಾಳೆಹಣ್ಣನ್ನು ಅದನ್ನು ಹಣ್ಣು ಮಾಡೋದಕ್ಕೋಸ್ಕರ ಹಲವಾರು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಈಗ ಕೆಲವು ಚೈನೀಸ್ ಇಂಪೋರ್ಟೆಡ್ ಕೆಮಿಕಲು ಬಂದಿದೆ, ತುಂಬ ಚೀಪಾಗಿದೆ, ಅದು ತುಂಬ ಹಾನಿಕಾರಕ. ನಾವು ಒಂದೇ ಒಂದು ವಿಧಾನದಲ್ಲಿ ಸುಲಭವಾಗಿ ಪತ್ತೆ ಹಚ್ಚುವುದು ಹೇಗೆಂದರೆ, ಬಾಳೆಹಣ್ಣು ಹಣ್ಣಾದಾಗ ಅದು ಬಾಳೆಹಣ್ಣಿನ ಪ್ರತಿಯೊಂದು ಹಣ್ಣಿನ ತುದಿಯಿಂದ ಅದರ ಗೊಂಚಲಿನವರೆಗೆ ಒಮ್ಮೆಲೆ ಹಳದಿ ಬರುವುದಿಲ್ಲ. ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಹಣ್ಣು ಮಾಡಿದರೆ ಮಾತ್ರ ಅದು ಟೋಟಲ್ ಕಲರ್ ಚೇಂಜ್ ಆಗಿರ್ತದೆ. ಗೊನೆ ಸಮೇತ, ಗೊನೆ ಅದರ ದಂಟು ಎಲ್ಲ ಕಲರ್ ಚೇಂಜ್ ಆಗಿರ್ತದೆ. ಸೊ ಅದು ಒಂದು ಸುಲಭ ವಿಧಾನದಲ್ಲಿ ನೀವು ಪತ್ತೆ ಹಚ್ಚಬಹುದು. ನಿಮ್ಮ ಮನೆಯಲ್ಲಿ ಈಗ ಹಣ್ಣು ಮಾಡಲಿಕ್ಕೆ ಇಟ್ಟರೆ ಅದು ಸಾಧಾರಣ ಒಂದು ವಾರ ಹಿಡಿಯುತ್ತದೆ. ನೀವು ಮಾರುಕಟ್ಟೆಯಿಂದ ಕಾಯಿನೇ ತಂದರೂ ಅದು ಒಂದೇ ದಿನದಲ್ಲಿ, ಇವತ್ತು ತಂದರೆ ನಾಳೆ ಬೆಳಗ್ಗೆಗೆ ಹಣ್ಣಾಗಿರ್ತದೆ. ಅದಕ್ಕೆ ಕಾರಣ ಅದನ್ನು ಕೆಮಿಕಲ್ನಲ್ಲಿ ಟ್ರೀಟ್ ಮಾಡಿರ್ತಾರೆ. ಇನ್ನು ಆ್ಯಪಲ್ನಲ್ಲಿ, ಆ್ಯಪಲನ್ನು ನಾವು ಆ್ಯಪಲ್ ಆರ್ಚಾರ್ಡಿಗೆ ಹೋಗಿದ್ದೇವೆ, ಆ್ಯಪಲ್ನಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡ್ತಾರೆ. ವಾರಕ್ಕೆ 2-3 ಸಲ ಸ್ಪ್ರೇ ಮಾಡ್ತಾರೆ ಕೆಮಿಕಲ್. ನಾವು ಕಾಶ್ಮೀರದಲ್ಲಿ ಆ್ಯಪಲ್ನ ಆರ್ಚಾರ್ಡ್ಗೆ ಹೋಗಿದ್ದೇವೆ. ಅದು ಇನ್ನೂ ನಾವು ಹೋದ ತಿಂಗಳು ಜುಲೈ, ಇನ್ನೂ ಒಂದೂವರೆ ತಿಂಗಳು ಬಾಕಿ ಇತ್ತು ಹಾರ್ವೆಸ್ಟ್ ಆಗೋದಕ್ಕೆ. ಆಗಲೇ 13 ಸಲ ಸ್ಪ್ರೇ ಮಾಡಿದ್ದೇನೆ ಅಂತ ಹೇಳ್ತಾರೆ ಅವರು. ಆವಾಗ ಇನ್ನೂ ಒಂದು 10 ಸಲ ಸ್ಪ್ರೇ ಮಾಡಿದರೆ ಅದು ಸ್ಪ್ರೇ ಎಷ್ಟಾಗತ್ತೆ? ಅದು ಸಾಲದೆ ನಾವು ಆರ್ಚರ್ಡ್ನಲ್ಲಿ ನೋಡಿದ್ದು ಕೇಳಿದ ಪ್ರಕಾರ ಅದನ್ನು ಹಣ್ಣನ್ನು ಕೊಯ್ದು ಒಂದು ದೊಡ್ಡ ಟ್ಯಾಂಕಿಗೆ ಹಾಕ್ತಾರೆ. ಆ ಟ್ಯಾಂಕ್ ಉದ್ದದ ಟ್ಯಾಂಕ್ ಇರ್ತದೆ, ಉದ್ದನೆಯದು, ಆಯತಾಕಾರದ ಉದ್ದನೆ ಟ್ಯಾಂಕ್. ಒಂದು ಸೈಡ್ನಲ್ಲಿ ಹಾಕ್ತಾ ಇದ್ದರೆ ಅದು ನೀರಿನಲ್ಲಿ ಫ್ಲೋಟಾಗಿ ಇನ್ನೊಂದು ಸೈಡ್ಗೆ ಬರುವಾಗ ಅರ್ಧ ತಾಸು, 30 ಮಿನಿಟ್. ಸೊ ಈ ಸೈಡ್ನಿಂದ ಒಬ್ಬರು ಹಾಕ್ತಾ ಇರ್ತಾರೆ, ಆ ಸೈಡ್ನಿಂದ ಒಬ್ಬರು ಕಲೆಕ್ಟ್ ಮಾಡಿ ಪ್ಯಾಕ್ ಮಾಡ್ತಾ ಇರ್ತಾರೆ. ಆ ಟ್ಯಾಂಕಿನಲ್ಲಿ ನೀರಿನಲ್ಲಿ ಕೆಮಿಕಲ್ಸ್ನಿಂದ ಅದು ಟ್ರೀಟ್ ಆಗಿ ಬರ್ತದೆ ಅಲ್ಲಿಗೆ. 30 ನಿಮಿಷ ಆ ಕೆಮಿಕಲ್ ಟ್ರೀಟ್ ಆಗಿರ್ತದೆ. ಸೊ ಆದ ಕಾರಣ ಆ್ಯಪಲ್ ಮತ್ತು ಗ್ರೇಪ್ಸ್ ಅತ್ಯಂತ ಹೆಚ್ಚು ರಾಸಾಯನಿಕಗಳಿಂದ ಸ್ಪ್ರೇ ಮಾಡಲ್ಪಡ್ತವೆ. ಅವುಗಳನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಉಪಯೋಗಿಸಿದ ಒಳ್ಳೆಯದು. ಅಥವಾ ಆ್ಯಪಲ್ನಲ್ಲಿ ಹೇಳುವುದಾದರೆ ಅದರ ಹೊರ ಕವಚ ಸಿಪ್ಪೆಯನ್ನು ತೆಗೆದುಬಿಟ್ಟು ತಿನ್ಬೋದು ಆದಷ್ಟು. ಗ್ರೇಪ್ಸ್ನಲ್ಲಿ ಆದರೆ ಅದನ್ನು ನೀವು ಉಪ್ಪಿನ ದ್ರಾವಣದಲ್ಲಿ 1-10 ನಿಮಿಷ ಅದ್ದಿಬಿಟ್ಟು ಅಥವಾ ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಅದ್ದಿಬಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ತೊಳೆದು ತಿನ್ಬೋದು. ಇಷ್ಟೆಲ್ಲ ಜಾಗ್ರತೆ ಮಾಡಿದ್ರೂ ಅದು 100%, ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದಷ್ಟು ಕಡಿಮೆ ಮಾಡಬಹುದು ಅಷ್ಟೇ. ಈಗ ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ ಆಮ್ಲ ಜಾಸ್ತಿ ಇದೆ. ಅದು ಈ ಎಲ್ಲ ಕೆಮಿಕಲನ್ನು ಎಳೆದುಕೊಳ್ಳುವ ಶಕ್ತಿ ಇದೆ ಅಂತೇಳಿ ಇತ್ತೀಚಿನ ಸಂಶೋಧನೆಗಳಿಂದ ಗೊತ್ತಾಗಿದೆ. ಆದ ಕಾರಣ ಹುಣಸೆ ಹಣ್ಣು ಒಂದು ಒಳ್ಳೆಯ ಉಪಾಯ. ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಯಾವುದೇ ಹಣ್ಣು ಹಂಪಲನ್ನು ತೊಳೆದು ನಂತರ ನಾವು ತಿನ್ನುವುದು ಒಂದು ಒಳ್ಳೆಯ ಉಪಾಯ. ಆದರೆ ಹುಣಸೆ ಹಣ್ಣಿನಲ್ಲೂ ಕೂಡ ಕೆಮಿಕಲ್ ಇದ್ದರೆ ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ. ಆ ಹುಣಸೆ ಹಣ್ಣು ಪ್ಯೂರ್ ಆಗಿರಬೇಕು, ಆರ್ಗ್ಯಾನಿಕ್ ಆಗಿರಬೇಕು. ಈ ಎಲ್ಲ ವಿಷಯಗಳನ್ನು ನೋಡಿದಾಗ ನಮಗೆ ಒಂದೇ ನೆನಪಾಗುವುದು, ನಮಗೆ ಇರುವ ಒಂದೇ ಒಂದು ದಾರಿ ಅಂದರೆ ಸಾವಯವ ಕೃಷಿ. ಯಾವುದೇ ಕೆಮಿಕಲ್ಸ್, ಅದು ರಾಸಾಯನಿಕ ಗೊಬ್ಬರವಿರಲಿ, ಕೀಟನಾಶಕಗಳಿರಲಿ, ಮತ್ತು ರೋಗ ನಾಶಕಗಳಿರಲಿ, ಯಾವುದೇ ಒಂದು ರಾಸಾಯನಿಕಗಳನ್ನು ಉಪಯೋಗಿಸದೆ ಶುದ್ಧವಾದ ನಮ್ಮ ದೇಶಿ ಹಸುವಿನ ಮತ್ತು ದನಕರುಗಳನ್ನು ಉಪಯೋಗಿಸಿ ಅದರ ಗೊಬ್ಬರದಿಂದ ತಯಾರಿಸಿದಂತಹ ನಮ್ಮ ಈ ಕೃಷಿ ಉತ್ಪನ್ನಗಳು, ಆಹಾರಗಳನ್ನು ನಾವು ಬಳಕೆ ಮಾಡುವುದಾದರೆ ಅದೇ ಒಂದು ಉತ್ತಮ ವಿಚಾರ. ಬೇರೆ ಎಲ್ಲ ಆಹಾರ ಪದಾರ್ಥಗಳು ಯಾವುದೇ ರೀತಿ ತಯಾರಿಸಿದರೂ, ನೀವು ಅದನ್ನು ಯಾವುದೇ ರೀತಿ ತೊಳೆದರೂ, ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿದರೂ, ಅದು ನೂರಕ್ಕೆ ನೂರು ಸೇಫ್ ಅಲ್ಲ. ಸೇಫ್ ಆಗಿರಬೇಕಾದರೆ ನಾವೆಲ್ಲರೂ ಸಾವಯವ ರೀತಿಯಲ್ಲಿ ಕೃಷಿ ಮಾಡಬೇಕು. ನಾವು ಎಲ್ಲರೂ ಸ್ವಾವಲಂಬಿಗಳಾಗಿರಬೇಕು. ನಮ್ಮ ಮನೆಯಲ್ಲೇ ನಾವೇ ನಮಗೆ ಬೇಕಾಗುವ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ನಾವೇ ಬೆಳೆಸುವಂತಾಗಬೇಕು. ಅದು ಹಳ್ಳಿಯಾಗಲಿ, ಪೇಟೆ ಪಟ್ಟಣಗಳಲ್ಲಾಗಲಿ, ನಾವು ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರಿನಲ್ಲಿ ನಾವು ಸಿಟಿಯಲ್ಲಿರುವ ಜನಗಳಿಗೂ ತಮ್ಮ ಮನೆ ಹತ್ತಿರ, ತಮ್ಮ ಅಂಗಳದಲ್ಲಿ, ತಮ್ಮ ಟೆರೇಸ್ನಲ್ಲಿ, ತಮ್ಮ ಬಾಲ್ಕನಿಯಲ್ಲಿ ಕುಂಡಗಳನ್ನು ಇಟ್ಟಾದರೂ ತಮಗೆ ಬೇಕಾಗುವಂತಹ ತರಕಾರಿಗಳನ್ನು, ಹಣ್ಣುಗಳನ್ನು ತಾವೇ ಬೆಳೆಸಬೇಕು ಅಂತ ನಾವು ಅವರಿಗೆ ತರಬೇತಿಯನ್ನು ಕೂಡ ಕೊಡ್ತೇವೆ. ಧನ್ಯವಾದ.
0: ಕೇಳುಗ್ರೆ, ಇದುವರೆಗೆ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚುವುದು ಹೇಗೆ, ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬಂದಿರಿ. ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಅಡುಗೆ ಮನೆ ಸಂಚಿಕೆಯಲ್ಲಿ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: Cheers! Hello friends! ನಾನಂದು ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
2: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: jadi boy kita nak setrai.
1: Kalau nak kita ni, boy kita nak kita dorong ubar na.
0: Boy kita dorong ubar na, red dorong kosong boy mana?
1: Nee, muda kerja ni betul ni, how kerja na? Tukar kita.
0: Tujuh zaga je betul ni, tujuh zaga red dorong mandul kori. Ujung boy kita kerja kerja na, kor bawa ni kasih tinggal na. Red buat kori, mandul je manis. Apa mau buat tukar ni uno? Tu mau kerja kita banyak kerja lu.
2: ಹೇಳ್ತಾ
3: ಸಕಾಳಿ ಬಡ ಮಕ್ಕ ಸ್ವಾಗತ ಕೊರ್ಮ ಏಕ ಡಂಕ್ ಗಡಂಗ್ ನೈನೆ ಅತ್ಯಂತ ಚಾರ್ಪಟಿ ತುಂಬ ನ್ಯಾಯ ಇತ್ತೆ ಅಟ್ಕರ್ಚೆ ಕಾಮ ದಲೆ ಮರೆ ಬಸ್ ನಾರೆ ತುಮ್ಕ ಕಾಲೆ ರವಾಸ
0: ಮುಜಿ ಓಯ್ ಕದ ಅಲ್ಲ ಸತ್ರಾಯ್ ಅವು ಗಡಿ ನಾ
1: ನೈನೆ ಜಮ ಓಯ್ ಕದ ಅಲ್ಲ ರವ ದರ ಬಂದಿ ನ
0: ತುಜೆ ಲಾಗಿ ಪೈಸಾ ಸತ್ ತು ದರ ಬಂತ ಪಲ ಸಗಳ ಗವರ ಗಷ್ಟು ನೇನೆ ರೆ ದರ ಮಜೋ ದರ ಮಜೋ
3: ಸೊಡ್ತು
0: ಧರ್ಮ ದೋರ ಸತ ನಮಗ ಕಿತೆ ಕೊಡು
3: ತರ ಆತ ತಾಚ ನಾವ ಅವ ಇಸಾರ್ತ ಓಯ್ ಕಾತರ್ ದೋರ ಗಲ್ಲೊಂದಿಗೆ
0: ಗಲ್ತ ಜಾಲರ ಗಲ್ಲೊಂದಿ
3: ಜಾಲೆ ಇತ್ಲಾಗ ಮುಜಾ ಗರಬಾಗ್ಲಾರಿ ಅನ್ನು ಓಪ್ರ ನ್ಯಾಯಗರಿ ದೇಗಿ
0: ಪೂರ್ಣ ಏಕುಶಿ
3: ಕಾಲೆ
0: ತೀ ಓಯ್ ಕಾತರ್ ಲ್ಯಾಡರ ಪೂರ ಮುಜಾ ತಿತ್ಲಾಗಲಿಜಿ ದೋರಾಚಾ ಮೂಳ ಅಂತ ಪೊಂಡುಸ್ ಸುತ್ತ
3: ಕಿತ್ಯಾ ಕೋಸ ಕರ್ತಾರೆ ಬೆಲಿಸಾ ಕಿತ್ಯಾ ಕೋಸ ಕರ್ತಾರೆ ತೂಗಿದೆ ಮರ್ತನ ಹೊರ್ತಾರೆ ಹೊರ್ತಾರೆ
0: ಮರ್ತನ ಹೊರ್ತಂಗಿ ಸೊರ್ತಂಗಿ ಡೆನಿಸಮ್ಮ ಪುಣು ಜೀವನ ತಸ್ತನ ಅಸ್ಲ ಜೋಗಸಣೆ ಸಂಭಾಳ್ಜನೆ
3: ಬೆಲಿಸಾ ಉಲೈ ನಕ ತು ಮುಜಲಾಗಿ ಉಲೈ ನಕ ಜೀವ ಅದಸ್ತಾನ ಜಗಾಸಾಯನ ಸಮಾನ ದೋರ್ಲೆದರೆ ಆಜ ತುಕ ಈ ಗತಿಯ ದಿನಾರೆ ದೇವಾಂದಿಲ್ಲ ದೇಣೆ ಸಮಾಕಾರನ ಗಲ್ಸುರ್ಲೆದರೆ ಆಜ ತುಕ ಈ ಗತಿಯ ದಿನ ಎಕ್ಲ ಸಂಗೀತಗಾರ ಜಾವ್ ಪೋತಾಂಗಟ್ನಾರ್ ಜಾವ್ ಬಂಗ್ರಾಳ ತಾಳ್ಯಾಸು ಗೌಪಿ ಜಾವ್ ನಸುನಿ ಆಜ ತುಜೆ ನಾವ್ ಮಾಸ್ಲೆಚೆ ಇಂಚಾನ ಘಂಟೆನ ತರಾವಳೆಚಾ ನವಾರ್ದಿ ಕಲಾಕಾರ ಪೈಕಿ ಪೈಲಾಗಿ ದುಸ್ರಾಗಿ ಸ್ಥಾನ ಸ್ವಪ್ತ ಹಸುಲೈ ತುಕ ಪುರ್ಸೋದ ಅಸ್ತಿನ ಪೈಸಾಚಿ ಅರ್ಚನ ಅಸ್ತಿನ ಅನಿ ತುಜ ಮಾಯ ತುಕ ಸೊನ್ನೆ ಜನ ಅನಿ ತು

0: ಖುಷಿಯಾಗ ಕೂಡ ಅಂತ ಭಾಯ್ತೈ ಏಕಯಾಜ ಬಾಪಾಯ್ತ ನಾಣ್ಣ ಇಲ್ಲಿ ಅನ್ಕೊಂಡ ನೈ ಪುಳಿ ಪುಳ ಪುಳಿ ನತ್ಲೆ ಬರೀ ಒಗೋದ್ ಬಸ್ ಲೈನೆ ಯಾ ವಿಷಯ ಅನ್ಕಿತ ಕಾಯಿ ಉಲೈ ನೈ ಗಾವ ಕೊಟ್ಲ ನ್ಯಾಯ ಸಂತೈ
1: ಅಳಲಿ ನಾ ಓಯ್ ಪುಳ ಅವನು ತಿಪ್ಪಿ ಊಡೋನ್ ಜಾಕಿ ಗೇಣ್ ಬಸ್ಲ್ಯಾರ ತಾಚಾಕಿ ಬೂದು ಅಂತ ಕಾಯಿ ದುಸ್ರಿ ನಾ ಪುಳ ಕೈ ಬರಿ ಅಂದ ಪುಳ
0: आणि माका मात्र अर्धो ग्लास स्वार्थ मनुष्याच्या रक्तात सायला
1: ಅಳಲಿನಾ ಅದೇನ್ ದೊಗಾಂಗಿ ಎಕ್ಸ್ಲಾಗ್ ಅರ್ಥ ಆಗಿ ನಂಗೆ ಬಳೆ ಏನ ಅಲ್ಲ ಮುಂಜೆ ಸುಣ್ಣು ಬಾರಿ ಬರ್ಕೆ ಬಾರಿ ಬರೇ ಬರ್ಕೆ ಪುರ ಬಳೆ ದಟ್ಟೆ ಹೂತಾಕ ಸಂಗಲೆ ಚೆಡು ಸುಣ್ಣ ಮಾತು
0: ದೊಗಾಂಗಿ ಬೈಲ ಏಕಮೇಕ ಬದ್ಲಿಲ್ಲ ಕಶೇ ಜಾಯ್ತ
1: ಅಳಲಿನಾ ಅಣಕಿ ನಿಭಾಳದಲ್ಲಿ ಬರೀ ಉಳೈನಾಕ ಕಾಲೆ ಉಳೈತಾಯ್ ಸಾಯ್ಬಿನಿ ಕಾಲೆ ಉಳೈತಾಯ್ ತು ಪಟ್ರಾಸಿ ಉತ್ತರ ಆಸಾದ ಮುಂದೆ ಉಳೋ ಅಂತ ಹೇಳಿ ಬಾಯಿಲೆ ಓದ್ಬೇಕು ದೀಪರ ಅಟ್ಲೇ ಗೊತ್ತಾ

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೆ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

நாங்கள் காசையும் மண்டி சுபாசம் தந்தே.

0: 我在这里替你们爱听，问你回去阿塞阿塞替你们爱听。
1: ಐ ಸಕರ ತಂಗಿ ಬೆನಾಯ ನಿನ್ನ ಕೀದುನಿ ಆವೆ ಕಾಣೆ ಮೆತ್ತಿ ಬರತಿಯೋ ಮೆತ್ತಿ ಉಮ್ಮ ಬೆಳಕಿ ಚಿಕ್ಕ ಗುಂಡ ಉಮ್ಮ ತೀರ್ಥ ಮರಣ ಕೊಂಡ ಉಮ್ಮ ತೀರ್ಥ ಮರಣ ಕೊಂಡ ನಂದ ಉಮ್ಮರೋ ನನ್ನೋ ಬೆಂಜಾಯಿ ಚಂದತ್ತಿನೋ ಕ್ಯಾರೆ ನಂದು ಪೆರಗಲೆ ನಂದ ಉಮ್ಮರೋ ಕಾಲಿನ ಗುಡ್ಡಾರೆ ನಂದ ಉಮ್ಮರೋ ನಂದ ಬೆಂಜಾಯಿ ಚಂದತ್ತಿನೋ ಕ್ಯಾರ ನಂದೋ ಪೆರಗಲೆ ನಂದ ಉಮ್ಮರೆ ಕಾಲಿನ ಗುಡ್ಡಾರೆ
2: ಮನಸಿರು ನುಮ್ಮಲ ಮುಳುಗಿ ದೆಚ್ಚಿ ನಂದ ಪೆತ್ತೆ ಉಮ್ಮ ಮನಸಿರು ನುಮ್ಮಲ ಮುಳುಗಿ ದೆಚ್ಚಿ ನಂದ ಪೆತ್ತೆ ಉಮ್ಮ ಮನಸಿರು

0: Radio Saring 107.8 FM. ಕೇಳ್ತಿರುವ ರೇಡಿಯೋ ಸಾರಂಗ 107.8 FM ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ನಡೆದ ಬಿಎಡ್ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಾಗಾರ ಮೇಧ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಮತಿ ಚಿಂತನಾ ರಾಜೇಶ್, ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಒಂದು ಚೀಟಿ ತಂದಿದ್ದಿದೆ, ಬೆಳಿಗ್ಗೆಯಿಂದ ಬಂದವರೆಲ್ಲ ಇದ್ರಗಿದ್ದು ಪೂರ ಮುಗಿಸಿ ಆಯ್ತು. ನನ್ನ ಚೀಟಿಯಲ್ಲಿರುವ ಎಲ್ಲಾ ಪಾಯಿಂಟ್ಗಳು ಮಾತನಾಡಲ್ಪಟ್ಟಿವೆ. ಬೈ ದ ವೇ, ಟೀಚರು ಕ್ಲಾಸಿಗೆ ಪಾಠ ಮಾಡುವಾಗ ಚೀಟಿ ತಗೊಂಡು ಹೋಗಬಹುದಾ? ಗೂಗಲ್ ಮಾಡಿ, ಮಾತೆಲ್ಲ ಮುಗಿದ ಮೇಲೆ ಅಲ್ವಾ. ಈ ಥರ ಸಣ್ಣ ಸಣ್ಣ ಪ್ರಶ್ನೆಗಳು ಕೆಲವೊಮ್ಮೆ ನಮಗಿರುತ್ತಲ್ವಾ. ಎನಿವೇಸ್, ಎರಡು ಚಿಕ್ಕ ಘಟನೆಗಳನ್ನು ಹೇಳಬೇಕು ಅಂತ ನಾನು ಬಯಸ್ತೇನೆ. ಒಂದು, ನಮ್ಮ ಶಾಲೆಯಲ್ಲಿ ನಡೆದ ಎರಡು ಕಿರು ಸಂದರ್ಭಗಳು. ನಿಮಗೆ ಗೊತ್ತಿದೆ, ಸಂಸ್ಥೆಯ ಮುಖ್ಯಸ್ಥರಾದವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ನಮಗೆ ಏನಿರುತ್ತೆ ಅಂತ ಕೇಳಿದ್ರೆ ತರಗತಿಗಳನ್ನು ವೀಕ್ಷಿಸುವಂಥದ್ದು. ಹಾಗೆ ವೆರಿ ರೀಸೆಂಟ್ಲಿ ಶಾಲೆಗೆ ಸುತ್ತ ಹಾಕುವಾಗ ಹೀಗೆ ಒಂದು ಕ್ಲಾಸ್ ನಡೀತಾ ಇತ್ತು. ಸಣ್ಣ ತಪ್ಪು ಮಾಡಿದೆ, ನಾನು ಪರ್ಮಿಷನ್ ಇಲ್ಲದೆ ಒಳಗೆ ಹೋಗಿಬಿಟ್ಟೆ. ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಕ್ಲಾಸಿಗೆ ಹೋಗುವಾಗ ಟೀಚರ್ ಏನೋ ತಿದ್ದುತ್ತಿದ್ದರು. ಮಕ್ಕಳೆಲ್ಲ ಮೌನವಾಗಿಯೋ ಸ್ವಲ್ಪ ಆಕ್ಟಿವಿಟಿಯ ಮೂಲಕ ಕೆಲಸಗಳನ್ನು ಮಾಡ್ತಾ ಇದ್ರು. ಒಬ್ಬ ಹುಡುಗ ಅಲ್ಲಿ ಮುಂದೆ ನಿಂತಿದ್ದ. ನಾನು ಹೋದ ತಕ್ಷಣ ಅವನು ಹೇಳ್ದ, ಮೇಡಮ್ ಐ ಆಮ್ ದ ಲೀಡರ್ ಆಫ್ ದ ಕ್ಲಾಸ್ ಅಂತ ಹೇಳ್ದ. ನಾನು ತುಂಬ ಸಹಜವಾಗಿ ಮತ್ತು ತುಂಬ ಮೈಂಡ್ಫುಲ್ ಇರಲಿಲ್ಲ ನಾನು. ಹಾಗಾಗಿ ಹಾ ಆಯಿತು, ಓಕೆ ಗುಡ್ ಗುಡ್ ಅಂತ ಕ್ಯಾಶುವಲ್ ಆಗಿ ಹೇಳಿದೆ. ಅವನಿಗೆ ಸಮಾಧಾನ ಆಗಲಿಲ್ಲ. ನಾನು ಸುಮ್ಮನೆ ಒಳಗೆ ಹೋಗಿ ಆಯ್ತಲ್ಲ ಅಂತ ಹೇಳಿ ಎಲ್ಲ ಉಳಿದ ಮಕ್ಕಳ ಕೆಲಸಗಳನ್ನು ನೋಡೋದಕ್ಕೆ ಮಾಡಿದ ಹಾಗೆ ನಟಿಸಿದೆ. ಅವನು ಟೀಚರ್ ಏನೋ ಬರೀತಾ ಇದ್ದಾರೆ, ಸೀದಾ ಅವ್ರ ಹತ್ರ ಹೋದ. ಅವ್ರ ಕಿವಿಯಲ್ಲಿ ಏನೋ ಹೇಳ್ದ. ಟೀಚರು ಸ್ವಲ್ಪ ಕನ್ಫ್ಯೂಸ್ಡ್ ಫೇಷಿಯಲ್ ಲುಕ್ಕಲ್ಲಿ ಇದ್ರು. ಅವರಿಗೆ ನನಗೆ ಹೇಳೋದೋ ಬೇಡವೋ ಅನ್ನೋ ಒಂದು ಸಣ್ಣ ಆತಂಕ ಅನಿಸುತ್ತೆ. ಆಮೇಲೆ ನಾನೇ ಕೇಳಿದೆ ಏನಂತೆ ಅಂತ. ದೆನ್ ದ ಟೀಚರ್ ಸೇಸ್, ಅವನಿಗೆ ನಿಮ್ಮ ಹತ್ರ ಏನೋ ಹೇಳಬೇಕಂತೆ ಮೇಡಮ್. ಅಯ್ಯೋ ಬನ್ನಿ ಸರ್. ದೆನ್ ಹಿ ಸೇಸ್ ಅಗೇನ್ ದ ಸೇಮ್ ಲೈನ್, ಮೇಡಮ್ ಐ ಆಮ್ ದ ಲೀಡರ್ ಆಫ್ ದ ಕ್ಲಾಸ್. ನಾನೀಗ ಸರಿಯಾಗಿ ಕೇಳಿಸ್ಕೊಂಡೆ ಆ್ಯಕ್ಚುಲಿ. ಮತ್ತೆ ಅವನು ಟೀಚರ್ ಹತ್ರ ಹೇಳಿದಂತೆ, ಟೀಚರ್ ಹತ್ರ ಕೇಳಿದಂತೆ ಇವರು ಯಾರು ಅಂತ. ಅಂದರೆ ಫಸ್ಟ್ ಸ್ಟ್ಯಾಂಡಿಗೆ ಬಂದ ಎಲ್ಲ ಮಕ್ಕಳಿಗೆ ಜುಲೈಯಲ್ಲಿ ನಮ್ಮ ಪರಿಚಯ ಇರುವುದಿಲ್ಲ. ಯಾರ್ಯಾರು ಬರ್ತಾರೆ ಹೋಗ್ತಾರೆ ಇರ್ತದೆ, ಕ್ಲಾಸ್ ಟೀಚರ್ ಒಂದು ಪರಿಚಯ ಇರ್ತದೆ, ಸರಿಯಾಗಿ ಹೆಸರು ಕೊಡಗುತ್ತಿರೋದಿಲ್ಲ. ಅವ್ರು ಹೇಳಿದಂತೆ ಶಿ ಇಸ್ ದ ಹೆಡ್ ಆಫ್ ದ ಸ್ಕೂಲು, ಶಾಲೆ ಮ್ಯಾನೇಜ್ ಮಾಡೋದು ಅವ್ರ ಕೆಲಸ ಅಂತ ಹೇಳಿದಂತೆ ಟೀಚರು. ದೆನ್ ಅಗೇನ್ ಹಿ ಸೆಟ್ ಟು ಹರ್, ಐ ಆಮ್ ದ ಹೆಡ್ ಆಫ್ ದ ಕ್ಲಾಸ್. ಆ್ಯಂಡ್ ಏನಂದಂತೆ, ಮತ್ತೆ ಅವ್ರನ್ನ ಆಚೆ ಹೋಗ್ಲಿಕ್ಕೆ ಹೇಳಿ ಮ್ಯಾಮ್, ಅವ್ರ ಹತ್ರ ಹೊರಗೆ ಹೋಗ್ಲಿಕ್ಕೆ ಹೇಳಿ. ನಾನಿದ್ದೀನಲ್ವಾ, ನನ್ನನ್ನು ನೀವು ಲೀಡರ್ ಅಂತ ಮಾಡಿದ್ದೀರಲ್ಲ, ಅವ್ರಿಗೆ ಏನು ಕೆಲಸ ಇಲ್ಲಿ? ಸಿ ದಿಸ್ ಒನ್ ಇನ್ಸಿಡೆಂಟ್ ನನ್ನ ಮೇಲೆ ತುಂಬ ಮುದ್ದಾದ ಒಂದು ಪ್ರಭಾವವನ್ನು ಬೀರಿತ್ತು ಆ ದಿವಸ. ಅದೇ ಥರದ ಇನ್ನೊಂದು ಚಟುವಟಿಕೆ ಘಟನೆ ಏನಾಯ್ತು ಕೇಳಿದ್ರೆ, ನಮ್ಮ 9ನೇ ತರಗತಿ ಒಬ್ಬ ಶಿಕ್ಷಕಿ ಬಂದು, ಮೇಡಮ್ ಈ ಮಕ್ಕಳನ್ನ ತುಂಬ ಕಷ್ಟ ಆಗುತ್ತೆ, ನನಗೆ ಮಾತ್ರ ಅಲ್ಲ 9, 10, 8ನೇ ತರಗತಿ ಮಕ್ಕಳನ್ನ ಮ್ಯಾನೇಜ್ ಮಾಡುವಂಥದ್ದು ಬಹಳ ಸವಾಲಿದೆ ನಮಗೆ. ಯಾಕಮ್ಮ, ಅವರು ದೈಹಿಕವಾಗಿರ್ತಾರೆ ಇಲ್ಲಿ, ಮಾನಸಿಕವಾಗಿರೋದಿಲ್ಲ, ಅಥವಾ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ, ಅಥವಾ ಏನೋ ಸಣ್ಣ ಪುಟ್ಟ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್ಗಳನ್ನು ಇಟ್ಕೊಳ್ತಾರೆ, ನಮಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಥರ ಒಂದು ಟೀಚರ್ಗೆ ಯೋಚನೆ ಆಯಿತು, ನಾವು ಮಾತನಾಡಿದ್ವಿ. ಅದೇ ಸಮಯಕ್ಕೆ ಅದೃಷ್ಟವಶಾತ್ ನಾನೇನು ಮೈಸೂರಿಗೆ ಹೋದಾಗ ರಿಮ್ಸ್ಗೆ ಹೋಗಿದ್ದೆ, ಕರೆಸ್ಪಾಂಡೆಂಟ್ ಸ್ವಾಮೀಜಿ ಸರ್ ನಾ ಸಮಯದಲ್ಲೂ ಭೇಟಿಯಾಗಿದ್ದೆ. ಆವಾಗ ಅವರು ಹೇಳಿದ್ರು ನಮ್ಮಲ್ಲಿ ಸನ್ನಿವಾಸ ಕಾರ್ಯಾಗಾರಗಳು ನಡೀತವೆ ಅಂತ ಹೇಳಿದ ನೆನಪು. ತಕ್ಷಣವೇ ನಾವೆಲ್ಲ ಏನು ಪ್ರಯತ್ನ ಮಾಡಿದ್ವಿ ಅಂದರೆ, ಈಗಲೂ ನಡೀತಾ ಇದೆಯಾ, ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಹೋಗ್ಲಿಕ್ಕೆ ಏನಾದರೂ ಸಾಧ್ಯ ಆಗ್ಬೋದಂತ. ಆ ಹಿನ್ನೆಲೆಯಲ್ಲಿ ನಮ್ಮ ಅದೃಷ್ಟಕ್ಕೆ ಆ ಹೊತ್ತಿಗೆ ನಡೆಯುವ ಸಮಯ ಇತ್ತು ಮತ್ತು ನಮಗೆ ಒಂದು ಅವಕಾಶ ಸಿಕ್ತು. ಆಗ ನಾವು ಪೋಷಕರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆವು, ಈ ಒಂದು ಕಾರ್ಯಕ್ರಮ ಇಂಥಲ್ಲಿ ನಡೀತಾ ಇದೆ, ಆಸಕ್ತರು ನಿಮ್ಮ ವಿದ್ಯಾರ್ಥಿಗಳ ಹೆಸರನ್ನು ಕೊಡಿ ಅಂತ. ತಕ್ಷಣವೇ ಒಂದು 50 ಮಕ್ಕಳು ಹೆಸರು ಕೊಟ್ಟರು. ಅವ್ರು ಯಾರು ಹೇಳಿ, ನಮ್ಮ ಟೀಚರ್ಸ್ಗಳಿಗೆ ಸ್ವಲ್ಪ ಮ್ಯಾನೇಜ್ ಅಥವಾ ನಿರ್ವಹಿಸಲಿಕ್ಕೆ ಕಷ್ಟವಾಗಿರುವಂಥ ವಿದ್ಯಾರ್ಥಿಗಳು. ಆ ಎಲ್ಲ ಮಕ್ಕಳು ಪೋಷಕರ ಅನುಮತಿ ಮತ್ತು ಆ ಎಲ್ಲ ಶಿಕ್ಷಕರು ಕೂಡ ಅಲ್ಲಿ ಹೋದರು, ಒಂದು ವಾರ ಅಲ್ಲಿದ್ದರು. ಒಂದು ವಾರ ಬಿಟ್ಟು ಆ ಮಕ್ಕಳು ಶಾಲೆಗೆ ಬಂದ ಮೇಲೆ ನನ್ನ ನಂಬಬೇಕು ನೀವು, ನಮ್ಮ ಇಡೀ ಸಂಸ್ಥೆಯ ಸಂಸ್ಕಾರ, ಶಿಸ್ತು ಮತ್ತು ಸಮರ್ಥತೆ ಜಾಸ್ತಿ ಆಯಿತು. ಅಂದರೆ ಆ 50 ಮಕ್ಕಳು ಒಂದು ದೊಡ್ಡ ಮಟ್ಟದ ನಾಯಕರಾಗಿ ವಾಪಸ್ ಬಂದರು. ಅವರೆಲ್ಲರೂ ತರಗತಿಯಲ್ಲಿ ಇದ್ದಾಗ ಮಕ್ಕಳ ಆಟದ ಕೀಟಗಳನ್ನು ತಮಾಷೆಗಳನ್ನು ಮಾಡ್ತಾ ಇದ್ದವರು. ಐ ಡೋಂಟ್ ಸೇ ದೇ ಬಿಕೇಮ್ ವೆರಿ ಸೀರಿಯಸ್ ಅಥವಾ ತೀವ್ರ ಗಂಭೀರವಾಗಿ ಬಂದರು ಹಾಗೆ ನಾನು ಹೇಳೋಲ್ಲ. ಆದರೆ ಒಂದು ಜವಾಬ್ದಾರಿಯನ್ನು ಅರಿತ ನಿಜವಾದ ದೇಶ ಕಟ್ಟಬಹುದಾದ ಮಕ್ಕಳು ಅನ್ನುವಂಥ ಹೆಚ್ಚಿನ ಭರವಸೆಯನ್ನು ಶಿಕ್ಷಕರಾಗಿ ನಮ್ಮಲ್ಲಿ ತುಂಬ ರೀತಿಯಲ್ಲಿ ಆ ಮಕ್ಕಳು ವಾಪಸ್ ಬಂದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಅಡುಗೆಯನ್ನು ಬಡಿಸುವಾಗ ಮಧ್ಯಾಹ್ನ ಸಣ್ಣ ಮಕ್ಕಳಿಗೆ ಅವರೇ ಬಡಿಸುವಂಥದ್ದು, ಅವರು ಬಿದ್ದರೆ ಗಾಯವಾದರೆ ಅವರನ್ನು ತೆಗೆದುಕೊಂಡು ಹೋಗಿ ಸಹಾಯ ಮಾಡುವಂಥದ್ದು. ದೇವರ್ ಮೋರ್ ಕೈಂಡ್, ದೇವರ್ ಮೋರ್ ಕಂಪ್ಯಾಷನೇಟ್, ದೇವರ್ ಮೋರ್ ಹೆಲ್ಪ್ಫುಲ್ ಆ್ಯಂಡ್ ದೇವರ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಆಲ್ಸೋ ದೇರ್ ಗ್ರೇಡ್ಸ್ ಹ್ಯಾವ್ ಸ್ಟಾರ್ಟೆಡ್ ಇಂಪ್ರೂವಿಂಗ್. ಇದೇ ಟೀಚರ್ಸು, ದೇ ಕೇಮ್ ಬ್ಯಾಕ್ ಟು ಅಸ್ ಆ್ಯಂಡ್ ದೇ ಶೇರ್ಡ್, ಮೇಡಮ್ ಅವರದೆಲ್ಲ ಗ್ರೇಡ್ಸ್ ಕೂಡ ಇಂಪ್ರೂವ್ ಆಗಿದೆ. ಮಕ್ಕಳೇ, ನಾನು ಈ ಎರಡು ಅಂಶಗಳನ್ನು ನಿಮ್ಮ ಜೊತೆ ಯಾಕೆ ಚರ್ಚಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಗೇನ್ ಬೋತ್ ದೀಸ್ ಟು ಟೆಲ್ ಅ ಲಾಟ್ ಮೋರ್ ದೆನ್ ದ ಇನ್ಸಿಡೆಂಟ್. ಒಂದು ಶಿಕ್ಷಕಿ ತರಗತಿಯಲ್ಲಿ ನನ್ನ ಮಕ್ಕಳಿಗೆ ಏನೋ ಸಹಾಯ ಬೇಕು, ಇಲ್ಲೇನೋ ಒಂದು ಸ್ವಲ್ಪ ಸರಿಯಾಗಬೇಕು ಅಂತ ಕೇವಲ ಗಮನಿಸಿದ್ದು ಮಾತ್ರ. ಅವರೊಂದು ಕೆಮಿಸ್ಟ್ರಿ ಟೀಚರ್, ಅವರು

ಮೆಟಲ್ ಬಾಂಡ್ ಮತ್ತು ಅಯಾನಿಕ್ ಬಾಂಡಿಗೆ ನಿಲ್ಲಿಸಬಹುದಾದ ಸಂಬಳವನ್ನು ಪಡೆಯುವ ಟೀಚರ್. ಆದರೆ ಮತ್ತೊಂದೇನೋ ಬಾಂಡಿಂಗ್ ಸರಿಯಿಲ್ಲ ಅಂತ ಆ ಶಿಕ್ಷಕಿ ಅದನ್ನು ಗುರುತಿಸಿದರು, ಮತ್ತೆ ಅದು ನೀವೇ. ಇವತ್ತು ಅವರು, ನಾಳೆ ನೀವು, ಅಂಡ್ ತರಗತಿಯಲ್ಲಿ ಕೂಡ ಹಾಗೆ. ಈಗ ಕ್ಲಾಸ್ ಮ್ಯಾನೇಜ್ಮೆಂಟ್ ಅನ್ನೋ ವಿಷಯ ಬರ್ತದೆ. ತರಗತಿ ನಿರ್ವಹಣೆ, ನಿಮ್ಗೆ ಗೊತ್ತಿರಬಹುದು ಕ್ಲಾಸ್ ಕಂಟ್ರೋಲ್ ಅಂತ ಶಬ್ದ ಇತ್ತು ಮೊದಲು. ಈಗ ತರಗತಿಯನ್ನು ಮ್ಯಾನೇಜ್ ಮಾಡುವಂಥದ್ದು. ಮ್ಯಾನೇಜ್ ಮಾಡಲಿಕ್ಕೆ ಇವಾಗೆಲ್ಲರೂ ಹೇಳಿದ ಹಾಗೆ ಕೇವಲ ನಮ್ಮ ಬಿ ಎಡ್ನಲ್ಲಿಯೋ ಡಿ ಎಡ್ನಲ್ಲಿಯೋ ಅಥವಾ ಬೇರೆ ಕೋರ್ಸ್ಗಳಲ್ಲಿ ಕಲಿತ ಸಬ್ಜೆಕ್ಟ್ ಮೆಥಡಾಲಜಿಗಳು ಮಾತ್ರವೇ ಸಾಕಾಗುದಿಲ್ಲ. ನಿಮಗೆಲ್ಲ ವಿಚಾರಗಳನ್ನು ನಿಮ್ಮ ಪ್ರೊಫೆಸರ್ಸ್ ಕಲಿಸ್ತಾ ಇದ್ದಾರೆ. ಈಗ ಅತಿ ಹೆಚ್ಚಿನ ಜೀವನ ಕೌಶಲ್ಯಗಳು, ಗಮನಿಸುವಿಕೆ, ಅವಧಾನವನ್ನು ಎಳೆಯುವಂತಹ ಅವಕಾಶಗಳು ಅಥವಾ ವಿಚಾರಗಳನ್ನು ಕೂಡ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ತಿಳಿದಿರಬೇಕಾಗುತ್ತೆ. ಬಟ್ ಟ್ರಸ್ಟ್ ಮೀ, ವಾಟ್ ಎವರ್ ಸೆಡ್ ಅಂಡ್ ಡನ್, ಯು ಆರ್ ದ ಬಾಸ್ ಆಫ್ ಯುವರ್ ಕ್ಲಾಸ್. ಅಲ್ಲಿ ಸರ್ಕಾರ ಸವಾಲುಗಳಿವೆ, ತುಂಬ ಸವಾಲುಗಳಿವೆ. ಆದರೆ ತರಗತಿಯ ಒಳಗೆ ಮಾತ್ರ ಬಾಸ್ ಅನ್ನೋ ಶಬ್ದನ ನಾನು ತುಂಬ ಧನಾತ್ಮಕವಾಗಿ ಬಳಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ತರಗತಿಯ ಒಳಗಡೆ ಮಾತ್ರ ನೀವೇ ರಾಜ, ನೀವೇ ರಾಣಿ. ನೀವು ಮಾಡಿದ್ದೇ ನಡೆಯುತ್ತೆ ಅಂತ ನಾನು ಹೇಳೋಲ್ಲ. ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯು ಆಲ್ ಹಿಯರ್, ಬಾಯ್ಸ್ ಅಂಡ್ ಗರ್ಲ್ಸ್, ಇಲ್ಲಿ ನಿಮಗೆ ವಿವಿಧ ರೀತಿಯ ವಿದ್ಯಾರ್ಥಿಗಳು, ಕಲಿಕಾ ಸಾಮರ್ಥ್ಯದಲ್ಲಿ ತೊಂದರೆ ಇರುವವರು, ವರ್ತನಾ ಸಮಸ್ಯೆ ಇರುವವರು, ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳಿರ್ತಾರೆ. ಆದರೆ ಅವರೆಲ್ಲರನ್ನ ಗಮನಿಸಿ ನನ್ನ ತರಗತಿ ಹೇಗಿರಬೇಕು, ಚಂದ್ರಶೇಖರ್ ಸರ್ ಬಂದಾಗ ಈ ತರಗತಿ ಹೇಗೆ, ರವಿ ಸರ್ ಬಂದಾಗ ನಾನು ಹೇಗೆ ವರ್ತಿಸಬೇಕು, ಚಿಂತನಾ ಮೇಡಮ್ ಬಂದಾಗ ಮಗು ಹೇಗಿರಬೇಕು ಅನ್ನುವಂಥದ್ದನ್ನು ನಿರ್ಧರಿಸಬಹುದಾದ ಏಕಮಾತ್ರ ಕಾಂಪೊನೆಂಟ್ ಅಂದರೆ ಅದು ಟೀಚರೇ. ಹಾಗಾಗಿ ನಾವು ಎಲ್ಲ ಸಮಸ್ಯೆಗಳನ್ನು ಮಾತಾಡುವಾಗ ಬಹಳಷ್ಟು ಬಾರಿ ನಮಗೆಲ್ಲರಿಗೆ ಅನಿಸುತ್ತೆ ನಾವೆಲ್ಲರೂ ಸಮಸ್ಯೆಯ ಭಾಗಗಳು ಅಂತಾನೆ. ಹೌದು, ದೇ ಆರ್ ಇನ್ಎವಿಟೇಬಲ್ ಟು ಅವರ್ ಲೈವ್ಸ್. ಎಟ್ ದ ಸೇಮ್ ಟೈಮ್ ನಾವೇ ಸಮಸ್ಯೆಯನ್ನೇ ಉಲ್ಬಣಗೊಳಿಸುವ ಅಥವಾ ಸಮಸ್ಯೆ ಕುರಿತಷ್ಟೇ ಮಾತನಾಡ್ತಾ ಇದ್ರೆ ಪರಿಹಾರದ ಭಾಗವಾಗುವವರು ಯಾರು ಅಲ್ವೇ? ಇವತ್ತು ಬೆಳಿಗ್ಗೆ ನಾವು ಅದನ್ನೇ ಆ ವಿಚಾರಗಳನ್ನೇ ನಾವು ಮಾತನಾಡ್ತಾ ಇದ್ದೇವೆ. ಹಾಗಾಗಿ ಪಠ್ಯ ಸರ್ಕಾರ ಕೊಡುವಂಥದ್ದು, ಮಗುವಿನ ವಯೋಮಿತಿಗೆ ಅನುಗುಣವಾಗಿ ಕೊಟ್ಟಿರುವಂಥದ್ದು. ಆದರೆ ಸಹಪಠ್ಯ, ಪೂರಕ ಪಠ್ಯ, ಫಾರ್ ಎಕ್ಸಾಂಪಲ್ ನನ್ನ ಅವಧಿ 45 ನಿಮಿಷದ್ದು ಒಂದು ತರಗತಿಯಲ್ಲಿ ಅಂತಾದರೆ, ಒಂದು 5 ನಿಮಿಷವನ್ನು ಪ್ರತಿದಿನ ಒಬ್ಬ ಶಿಕ್ಷಕ ಶಿಕ್ಷಕಿ ಈ ಮಗುವಿನಲ್ಲಿ ದಯೆಯನ್ನು ಹೆಚ್ಚಿಸುವಂತಹ, ಪ್ರೀತಿಯನ್ನು, ಸಹಕಾರವನ್ನು, ಸಹಬಾಳ್ವೆಯನ್ನು ಹೆಚ್ಚಿಸುವಂತಹ, ಅಥವಾ ಮಗುವಿನ ಕಣ್ಣಲ್ಲಿ ಅವರೆಲ್ಲರೂ ಅದನ್ನು ಹೇಳಿದರು ಅಲ್ವಾ, ಮಗುವಿನ ಕಣ್ಣಲ್ಲಿ ಕಣ್ಣಿಟ್ಟು. ಈಗ ನಾನು ಇಲ್ಲಿಂದ ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೀನಿ ಅಂದರೆ, ನೀವು ಗಮನಿಸಬೇಕು ನಾವು ಇಡೀ ತರಗತಿಯ ಯಾವ ಒಂದು ಕಾರ್ನರನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿ. ಬಹಳಷ್ಟು ಬಾರಿ ಮಕ್ಕಳು ಮನೆಗೆ ಹೋಗಿ ಕಂಪ್ಲೇಂಟ್ಸ್ ಮಾಡ್ತಾರೆ ಅಥವಾ ಪೇರೆಂಟ್ಸ್ ಬರ್ತಾರೆ, ಮೇಡಮ್ ಅವರು ತುಂಬ ಪಾರ್ಶಾಲಿಟಿ ಮಾಡ್ತಾರೆ ಅಂತೆ ಆ ಟೀಚರು. ನನಗೆ ಗೊತ್ತಿರೋ ಹಾಗೆ ಅವರು ತುಂಬ ದಯಾಳುವಾದ ಶಿಕ್ಷಕಿ ಆಗಿರ್ತಾರೆ. ಹೇಗೆಂತೆ, ಇವನನ್ನು ನೋಡೋದೇ ಇಲ್ಲ ಅಂತೆ. ಅಂದರೆ ನಿಜವಾಗ್ಲೂ ಯಾವ ಶಿಕ್ಷಕಿಯೂ ಕೂಡ, ಶಿಕ್ಷಕರು ಕೂಡ ನಾನು ಕೆಟ್ಟ ಶಿಕ್ಷಕ ಆಗಬೇಕು ಅಂತ ಬಯಸೋಲ್ವೆ? ಆದರೆ ನಮಗೆ ಅರಿವಿಲ್ಲದೆ ನಾವು ಗಮನಿಸದೇ ಇರುವಂಥದ್ದು ವಿದ್ಯಾರ್ಥಿಗಳು ಅದನ್ನು ತಪ್ಪು ತಿಳಿದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ತರಗತಿ ನಿರ್ವಹಣೆ ಅಂತ ಹೇಳಿ ಬಂದಾಗ ನನ್ನ ತರಗತಿಯ ಶಿಸ್ತು ಹೇಗಿರಬೇಕು? ಉದಾಹರಣೆಗೆ ನಮ್ಮ ತರಗತಿಯಲ್ಲಿ ನನ್ನ ಅನ್ನೋದಕ್ಕಿಂತ ನಮ್ಮ, ಯಾಕಂದರೆ ವಿದ್ಯಾರ್ಥಿಗಳನ್ನು ನಾವು ಅದರಲ್ಲಿ ಒಳಗೊಳ್ಳಿಸಬೇಕು. ನಮ್ಮ ತರಗತಿಯಲ್ಲೂ ಯಾರು ಯಾರಿಗೂ ಫಿಸಿಕಲಿ ಎಬ್ಯೂಸ್ ಮಾಡುವಂತಿಲ್ಲ, ಓಕೆನಾ? ಓಕೆನಾ ಅಂತ ನಾವು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡೋದು, ಅಥವಾ ನಮ್ಮ ತರಗತಿಯಲ್ಲಿ ಯಾರು ಕಸವನ್ನು ಎಸೆಯುವಂತಿಲ್ಲ ಅಥವಾ ಮೊದಲು ನೋಡಿದವರು ಅದನ್ನು ಎತ್ತಬೇಕು ಇತ್ಯಾದಿ ಚಿಕ್ಕ ಚಿಕ್ಕ ಮೌಲ್ಯಗಳನ್ನು, ವಿಚಾರಗಳನ್ನು ಆ 2-3 ಬಹಳಷ್ಟು ಬಾರಿ ನಾವು ಹೇಳ್ತೀವಿ. ಅದಕ್ಕೆಲ್ಲ ತಾಯಿ ಮೇಲುಂಟು, ತಾಯಿನೇ ಸಾಕಾಗುದಿಲ್ಲ, ಪೋರ್ಷನ್ನೇ ಕವರ್ ಆಗುದಿಲ್ಲ ಅಲ್ವಾ? ಪೋರ್ಷನ್ ಕವರ್ ಆಗಬೇಕು ಅಥವಾ ಪೋರ್ಷನ್ ಅದನ್ನು ಅಟೆಂಡ್ ಮಾಡಲು ಪಡಬೇಕು ಖಂಡಿತವಾಗಿ. ಅದರ ಜೊತೆಗೆ ನನ್ನ ಸಹೋದ್ಯೋಗದ 2 ನಿಮಿಷ, ವಾಶ್ರೂಮ್ ಬ್ರೇಕಿನಲ್ಲಿ ಉಳಿದ 1-1.5 ನಿಮಿಷ, ಇಂತಹ ಎಲ್ಲ ಸಮಯಗಳನ್ನು ತರಗತಿ ಇದೆಲ್ಲದೂ ಒಂದಾದಾಗ ಒಂದು ಮಗುವಿಗೆ ಇದು ನಮ್ಮ ತರಗತಿ,

ದಟ್ ಸೋ ಸ್ವೀಟ್, ದಟ್ ಸೋ ಬ್ಯೂಟಿಫುಲ್, ರೈಟ್? ಇಂಥದ್ದು ಮಾಡಿದ್ರೆ ಕಳಿಸೋಲ್ಲ ಅನ್ನೋದಕ್ಕಿಂತ, ಲೋಟ ಗಾಜಿನ ಲೋಟ ಹಿಡ್ಕೊಂಡು ಹೋದ್ರೆ ಬೀಳಿಸ್ತಿ ಬೀಳಿಸ್ತಿ ಅನ್ನೋದಕ್ಕಿಂತ ಗಟ್ಟಿಯಾಗಿ ಹಿಡ್ಕೊಂಡು ಹೋಗು ಅಂತ ಹೇಳಬೇಕು ನನಗೆ ಅನ್ನುವಂಥ ವಿಚಾರವನ್ನು ಆ ಮಕ್ಕಳು ಹೇಳಿದರು. ಆ್ಯಂಡ್ ಪದೇ ಪದೇ ನಮ್ಮಿಬ್ಬರ ನಡುವೆ ಪೇರೆಂಟ್ಸನ್ನು ತರಬೇಡಿ ಮೇಡಮ್, ವಿ ಡೂ ದ್ಯಾಟ್, ವಿ ಡೂ ಇಟ್ ಅಲ್ವಾ? ಅಪ್ಪನ ಕರೆಸ್ಬೇಕಾ, ಹಾಂ ಅಮ್ಮಂಗೆ ಹೇಳಬೇಕಾ? ಇದು ನಮಗೆ ಮಾಮೂಲಿ ಇಲ್ಲ, ನಿಲ್ಬಾರೋ ಇಲ್ಲಿ ಕೂತ್ಕೊಳ್ಳೋ ಅಂತ ಹೇಳೋಷ್ಟು ಸಿಂಪಲ್ ಅದು. ಅಗೇನ್ ದೇ ಮೀನ್ ಟು ಸೇ ದಟ್ ಬಿಸ್ನೆಸ್ ಬಿಟ್ವೀನ್ ಅಸ್ ಮೇಡಮ್, ಡೋಂಟ್ ಇನ್ಕ್ಲೂಡ್ ದಮ್. ಟ್ರೂ, ಟ್ರೂ ಇನ್ ಅ ವೇ. ಎನಿವೇಸ್, ಈ ಥರದ ಯೋಚನೆಗಳು ನಮ್ಮ ಮಕ್ಕಳಲ್ಲಿ ಇರುತ್ತೆ ನೋಡಿ. ಹಾಗಾಗಿ ನಮ್ಮ ಬಿ ಎಡ್ಸಲ್ಲಿ ಮೆಥಡಾಲಜಿಗಳು ಇರುತ್ತೆ, ಅಂದರೆ ಕದಲಬಾರದು ಅಥವಾ ಕೂತಲ್ಲೇ ಕೂತ್ಕೊಳ್ಬೇಕು, ಈ ಥರದಲ್ಲೆಲ್ಲ ನಾವು ಥಿಯರಿಟಿಕಲಿ ನಾವು ಕಲಿತೀವಿ, ಶಿಸ್ತಿನಿಂದ ಇರಬೇಕು. ಅಟ್ ದ ಸೇಮ್ ಟೈಮ್ ತರಗತಿ ನಿರ್ವಹಣೆ ಮಾಡುವಾಗ ವಿದ್ಯಾರ್ಥಿಗಳಿಗೆ, ನೀನು ಈ ವಾರ ಯಾರ ಜೊತೆಗೆ ಕುಳಿತುಕೊಂಡು ಕಲೀಲಿಕ್ಕೆ ಬಯಸ್ತೀಯಾ, ಯಾರು ನಿನಗೆ ಈ ಡಿಫಿಕಲ್ಟ್ ಆದ ಕಾನ್ಸೆಪ್ಟ್ ಅನ್ನು ನಿನ್ನ ಗೆಳೆಯರಲ್ಲಿ, ಪಿಯರ್ ಟೀಚಿಂಗ್ ಅಂತ ನಾವು ಹೇಳ್ತೇವೆ, ಇದನ್ನು ಯಾರು ನಿನಗೆ ಕಲಿಸಿದರೆ ನೀನು ಅದನ್ನು ಖುಷಿ ಪಡ್ತೀಯಾ, ಈ ಥರದ ಸಣ್ಣ ಸಣ್ಣ ಅವರು ಖುಷಿಪಟ್ಟು ಅವರ ಮತ್ತು ತರಗತಿಯ ಕಲಿಕೆಯ ಗುಣಮಟ್ಟ ಹೆಚ್ಚುವಂತಹ ಪ್ರಯತ್ನಗಳನ್ನು ಶಿಕ್ಷಕರಾಗಿ ನಾವು ಮಾಡಿದ್ರೆ ನಮ್ಮನ್ನು ಯಾರೂ ತಡೆಯೋರಿಲ್ಲ, ನೋಬಡಿ ವಿಲ್ ಸ್ಟಾಪ್ ಅಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಮೈ ಪೀಪಲ್, ಮೈ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಪ್ಲೀಸ್ ರಿಮೆಂಬರ್, ಯಾವುದೇ ಮಗುವಿನ ಹತ್ತಿರ ನಾವು ಕೆಟ್ಟದಾಗಿ ವರ್ತಿಸುವ ಮೂಲಕ

0: ನೀತಿ ನೀತಿ ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ ಹನಿ ಹನಿ ಸೇರಿದ್ರೆ ಹಳ್ಳ ಮಗಳೇ, ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಾ 107.8 FM.

0: ಆಶ್ವಾಸನೆ ಕೊಡ್ ನೀನು ಅಕ್ಕಲು ಪ್ರಯತ್ನ ಈ ಜಗತ್ತು ಈ ಸಮಾಜ ಉಂಟು ಮಾತೆಲ್ಲ ಅಕಲ್ ನಕಲ ಜವಾಬ್ದಾರಿ ತೆರೆಯೊಂದು ನಡತೆಡ ಸುಮಾರು ಸಮಸ್ಯೆ ಕಮ್ಮಿ
1: ಆಪಾಯ
0: ಮಲ್ಪಿಂಡ ಚಪುರಾಪಿ ಒಂಜಿ ಮಲ್ಲೊಂದು ಪಾತ್ರ ಉಂಟು ಇಂಗ್ಲಿಷ್ ಕನ್ನಡ ಬಂತೆ ಕನ್ನಡ ಬಂತೆ ನಿನ್ನ ಕೆಲಸವನ್ನು ನೀನು ಸರಿಯಾಗಿ ನಿಭಾಯಿಸಿದರೆ ಜಗತ್ತಿನಲ್ಲಿ ಒಬ್ಬ ಮೂರ್ಖ ಕಡಿಮೆ ಆಗುತ್ತಾನೆ ಅಂತ ಒಂಜಿ ಪಾತ್ರ ಇಂಗ್ಲಿಷ್ ಹಿಡಿದು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಿದ್ದೆ ಅನುವಾದ ಮಾಡ್ತೀರ ನೀನು ಅಂತ ನಿಂತೆ ಅದೇ ಇಲ್ಲ ನಂಚಿನ ಕೊಡಿ ಮಕ್ಕ ಖುಷಿ ಅಂದ್ರೆ ಪಾತ್ರ ದಾಳ ಪಂದ್ರೆ ನನ್ನ ನೆಕ್ಸ್ಟ್ ಇದೆ
2: ದೇಶದ ಸಂಕ್ರಾಂತಿ ಕರೆದು ಪತ್ತನೇ ದಿನ ತುಳುವೆ ಪತ್ತನಜೆ ತುಳುತು ಅಜೆ ಪಂಡ ರಡ್ಡರ್ತನು ಒಂಗಿ ಕುಂಟು ನುಂಗರೆ ಪಾಡುನ ಅಜೆ ಬಲ್ಲು ಬೊಕ್ಕೊಂಜಿ ಮುಟ್ಟು ಅಜೆ ದಿಪ್ಪುನು ಭಾರಿ ಅಜೆಟ್ಟು ನಡಪುವೆ ಪಂಡ ಬ್ಯಾಲೆನ್ಸ್ದ ನಡಕೆ ಬಿತ್ತು ಬಿತ್ತನಗ ಅಜೆ ಕುರುವೆಡು ಬಿತ್ತು ನೆಲಾವುನ ಕುರುವೆ ಅಜೆ ಕುರುವೆ ದುಂಬುದ ಕಾಲುಡು ತುಳುನಾಡಿದು ದೈವ ದೇವರನ ಕಾಲಾದಿದ ಕಟ್ಟುಲು ಪೂರ ಪತ್ತನಜೆಕ್ ಅಕೇರಿ ಆಪುನು ಆಟದ ಮೇಡಲು ಉಲೈ ಸೇರುನು ಪತ್ತನಜೆಕ್ ಅರೆಗಳ ಪೋದು ಮರೆಯಲ ಬರ್ತಿನ ಸಂಕ್ರಾಂತಿ ಪಂಡ ಕಾಲ ಪಿಜುರುನ ಬದಲಾವಣೆದ ಗಡು ಅವು ಪತ್ತನಜೆ ದೇವಸ್ಥಾನ ದೈವಸ್ಥಾನ ಲೇಡಿ ತೇರು ಬಂಡಿ ಉಲೈ ಸೇರುಡು ಬಸ್ಸದ ಲೆಕ್ಕಲ ಪತ್ತನಜೆದು ಬೊಕ್ಕ ಪನರಾಪುಚ್ ನೀರು ನಿಲೆ ಆಪಿನ್ಲ ಐದು ಬೊಕ್ಕ ಸುಮಾರು ಮೇ ತಿಂಗಳದ 14 ತಾರೀಕದ ಸಂಕ್ರಾಂತಿ ಹಿಡಿದು ಬೊಕ್ಕ ಸಿಂಗೋಡಿ ಹಿಡಿದು ಲೆಕ್ಕ ಪಾಡಿಂದ 24 ತಾರೀಕು ಮುಟ್ಟದ 10 ದಿನತ್ತ ಅಕೇರಿಯೇ ಪತ್ತನಜೆ ಒಂಗಿಲೆ ಕೊಡು ಪತ್ತೆರೆನ ಅಜೆ ಪತ್ತೆರ್ ಕೂಡುದು ಮಲ್ಪುನ ಬೇಲೆದ ಕಡೆ ಲೆಕ್ಕ ಪಡೆದಲ ಅರ್ಥ ಮಲ್ತನೊಲಿ ಇನಿ ಕೃಷಿ ಬದುಕು ತುಂಬ ತಿಕ್ಕಂದು ಕಂಡ ಕಲಪೋದು ಪ್ಲಾಟ್ದ ಕುಬಲು ಬಾನತುವೊಂದು ಪತ್ತನಜೆತ್ತ ಮಜೆ ತೋಜುಲು ಎಂಚ ಕಂಡೆವುದ ಬೂಡುದ ಕಲ್ಕುಡ ಕೋಲದ ಬಿದ್ದು ಪತ್ತನಜೆತ್ತಾನಿ ಊರು ಸೇರಿದು ಅಗೆಲಿ ತಂಬಿಲ ನೇಮದ ಪೊರ್ಲು ಜಾರಂದಾಯಗಿ ಪತ್ತನಜೆತ್ತ ತುಡರಬಲಿತ ಪೊರ್ಲು ನನ್ನ ತಿಕ್ಕರೆ ಸಾಧ್ಯಂಚಿ ಸಂಕ್ರಾಂತಿ ಕರೆದು ಕಂಡೆವು ಅಡಿಪು ಆದು ಪತ್ತನಜೆ ಬತ್ತುಡುಂದಾನಗ ಬಾನುಡು ಗುಡುಗುಡು ಕೇನರೆ ಪತ್ತುಡು ದೇಶದ ತಿಳಿಲು ತೆಲಿಪರೆ ಪತ್ತುಡು ಕಾಡಬರಿ ತೋಡ ಮಣ್ಣು ತವರುದು ಪೆರೆಸದು ದೀತಿನ ತೂಟಂದ ಮಣ್ಣು ಕಂಡ ಕುಡಿ ಕಡೆ ರಟೊಂದು ದೇಶದ ಸುರುತ್ತ ಬರ್ಸ ಬೂನಗ ಕಪ್ಪೆ ನಕ್ಕೆ ಲಕ್ಕುನ ಪೊರ್ಲು ತೋಡು ತೋಕೆಲಿಡ್ದು ಮುಗುಡು ಮುಡೆಂಜಿಲು ಉಬರುಮಿ ತನ್ನಗ ಕಡ್ಪತ್ತಿ ಪತ್ತೊಂದು ಮುಡೆಂಜಿದ ಮಣ್ಣೆ ಕಟ್ಟದು ಪುಲಿ ಪುಲಿಪನದ ಕಜಿಪು ಮಲ್ತಿನ ನೆಂಪು ದುಂಬುದ ಪರಬೆರೆಗೆ ಮಾತ್ರ ಉಪ್ಪರೆ ಸಾಧ್ಯ ಮರಿಯಲ ಅರೆಗಾಲ ಪಂಪಿನ ರಡ್ಡಿ ಕಾಲದ ನರುತು ದುಂಬುದ ಜನಕುಲು ಬಡವುದ ಬದುಕನ್ನು ಗೆನಿತೊಂದಿತ್ತೇವೆ ಬಡವೆರೆಗಂತೂ ಮರಿಯಲ ಪಂಡ ಅವು ಜೈಲದ ಲೆಕ್ಕ ಸಾಲ ಮತ್ತೊಂದು ಗಟ್ಟಗ ಆಲ್ಕಟ್ಟೊಂದು ಸಾಲ ಸಂದಾಯ ಪೋಂದಿತ್ತಿನ ಕಾಲ ಬಂಜಿಗೆ ನುಪ್ಪುದಂತೆ ಬಡವುಡು ಸಯೊಂದಿತ್ತಿನ ಕಾಲ ಈ ಕಾಲದ ಗೆನಿಪುಲ ಪತ್ತನಜೆದೇ ಸುರುವಾಕಿನಿ ಅಮ್ಮೆ ಸೈನಗ ಕರೆಮಿತ್ತು ಕುಲೊಂದು ಅಪ್ಪೆ ಪನ್ಪೋಲ್ಗೆ ಅಂದೇ ಈರು ಪೋಯರಡ ಜೋಕುಲು ತಾನು ಅಪಗ ಅಮ್ಮೆ ಕೇನುವೆಗೆ ಮಗೆ ತುಕ್ಕೆ ಒಲ್ಲುಲೆ ಆಯ ಬಾಕಿಲ್ದ ಕೊಂಡು ಒಂದು ಬುಲಿತೊಂದುಲೆ ದಾಯಗೆ ಬುಲಿಪುನು ಆಯ ಕಂಡ ಬೋಳ್ಗೆ ಅಂಚ ಅಂಡ ಕುಕ್ಕುದಡಿ ಆಯ ಗುಪ್ಪಡು ಅಮ್ಮೆ ಪಂಡಿ ಐಕ್ ಅಪ್ಪೆ ಕುಕ್ಕುದಡಿ ಕುಂಬು ಬಾರೆದಡಿ ಬಂಬು ಪುಣ್ಕೆ ದಡಿಯಡ್ಡೆ ಪಂಡದು ಈರೇ ಪಂತಿನತ್ತೆ ಐಕ್ ಅಮ್ಮೇರ್ ಪಂಪಿರ್ಗೆ ಅಂಚ ಅಂಡ ಪತ್ತನಜೆತ್ತ ನೇಮ ಕರೆಯದು ಪುಣ್ಕೆ ದಡಿ ಆಯಗೇ ಉಪ್ಪಡು ಪನ್ನೊಂದು ಪೆರಣ ಬುಡಿಯರಿಗೆ ಪತ್ತನಜೆತ್ತ ನೇಮ ಎಡ್ಡೆ ಕಂಡುಡೆ ಆ ಒಂದಿತ್ತಡು ಎಂದು ಮುಂದಿಟ್ಟು ತೆರೆಯು ಪಗ್ಗುಡು ಪದ್ಮ ಕೋಪಿ ನಾನು ಕಂಡು ಬಿತ್ತು ಪಾಡು ಕುಮೇರಿಡಿ ತೊಟ್ಟೆಡಿ ಕಾಯಿ ಕಜಿಪು ಬಿತ್ತು ಪಾಡು ಕರ್ಮಗು ಪುಣ್ಯ ತುಂಟನ ಪಾಡದು ಮೊದಲು ಜಾರಾವನು ಒಂದು ಮಾತ ಪತ್ತನಜೆಡ್ದು ತುಂಬಾವು ಪೈರಿಡಿದು ಎರು ಕಂತಂಡ ಅವನ ಪುಗೆಲಿಗೆ ನುಗದಿದ ತಪ್ಪರೆ ಕಟ್ಟುಡಂಡ ಅವು ಪತ್ತನಜೆಡ್ದು ತುಂಬೆ ಅವರು ಇಜ್ಜಿಂದ ಅಂಡ ಐಕ ಫಲಿತಜ್ಜಿ ಐ ಕಾತರನೆ ಬಿಸುತ್ತಾನೆ ಹೊಸ ಇರಲೇನು ನಾಲಿರು ಮಾದಾವನ ಕಿರ್ಮ ಬೈದಿನಿ ತುಳು ಜನಪದ ಲೋಕದ ಮಲ್ಲ ಪಾರ್ದನ ಮಂಜೊಟ್ಟಿಗೋಣ ಬಂದ್ಕೊಂಡು ಮಂಜ ನಾಳ್ವೇರು ಪತ್ತನಜೆಡ್ದು ತುಂಬು ಎರು ಕನರೆ ಪೋಪಿನ ಬಿರ್ದು ರೆಂಜಿಲಡಿತ್ತಿ ಬರ್ಕೆಡು ಉಲ್ಲೇರು ಮಂಜ ನಾಳ್ವೇರು ಸಾರಮುಡಿ ಬೈಲಿ ಸಾರಮುಡಿ ಬೊಟ್ಟುಲ ಉಂಡುಗೇನ ನೇರಂಡ ಕಾಂಡೆ ಲಕ್ಕಿರ್ಗೇನ ತನ್ನೊಂಜಿ ಸಿರಿಮೋನೆ ನಿಡಿಯಂಡೇರಿ ಕೊಟ್ಟು ದೀಪಿ ಕೊಟ್ಟರೋಗು ಬೇಗ ಅಂಡಲಪ್ಪು ಉಂಡೇರಿ ಬಸರೂರ ಪನ್ನೆ ಕೊಟ್ಟು ಬಲತಪ್ಪು ಗೆಲಗದಿ ಒಂಡೇರು ಸಾರಮುಡಿ ಕಂಡದಡೆ ಪೋಯರು ಎಕ್ಕಿ ನೀರು ಸಿರ್ಕಾಯರು ಸಿರ್ಕಿ ನೀರು ಎರ್ಕಾಯರು ಉಲೈ ಸೂತ್ರಗು ಪೋಯರು ತೂಂಕಂದ ಉಜ್ಜಾಲಿಡು ಕುಲಿಯರು ಅಕ್ಕೆ ದೆಯ್ಯಾರು ಲೆತ್ತೇರು ಒಂಗಿಲೆಪ್ಪು ಓಕೊಂಡೇರು ರಡ್ಡು ಲೆಪ್ಪು ಸರದನಿ ಕೊರಿಯರು ದಾಯಲೆತ್ತಾರಂದಕ್ಕೆ ನಗ ಎಚ್ಚತ್ತಿನ ಕಜ್ಜಕಾರ್ಯ ಇಜ್ಜಿ ಮದಿಮಾಲೆ ಕಂಡೋಡು ಕಟ್ಟದ ದಪ್ಪರೆ ರಡ್ಡು ಕಾಟು ಕಂಜಿಲು ಓಡಾಡು ಒತ್ತೆ ಕಟ್ಟದ ಬುರಿಯರೆ ನಾಲ್ಕು ಕಾಲಪಸು ಆವಡು ಸುಬ್ರಹ್ಮಣ್ಯ ಸೃಷ್ಟಿಗೆ ಪೋಡು ಕಾಲದ ಅಟ್ಟಣೆ ಅಡಗಣೆ ಆವಡು ಪಂಡೇರು ಇಂಚ ಮರ್ಯಾದ ಬರೋಟ ದುಂಬು ಪತ್ತನಜ ಕರಿಯೊಡ್ಡ ಬೆನ್ನಿದ ಬದುಕಿಗೆ ಅಟ್ಟಣೆ ಮಲ್ತೊಂದಿತ್ತೇರು ಒಂದು ಪತ್ತನಜೆ ತುಳುವೆರೆ ಗಡು ಪತ್ತೆರೆ ಅಜೆ
0: ಶ್ರೋತಲೆ ಒಂದು ಗೇನದ ನಡೆಯಿತು ಡಾಕ್ಟರ್ ಗಣೇಶ್ ಅಮೀನ್ ಸಂಕ ಮಾರ್ಮೇರ್ ಪಂಡಿನ ಪಾತ್ರ ಪತ್ತನಾಜಿತ ಬಗಿತು ನಿಕುಲ್ಲ ರೇಡಿಯೋ ಸಾರನ್ ಕಾರ್ಯಕ್ರಮ ಅತುಳು ಚಾವಡಿ ಇನ್ನಿ ತನ್ನ ಮಾತುಳು ಚಾವಡಿ ನಮ್ಮ ಮದತ್ತು ಪೋಪಿನಿತ ಬಗಿತು ಪಾತ್ರ ನಿಕುಲ್ ಅಲ್ಲಿ ಕೊಡು ನಿಕಲ್ನ ವಿಚಾರದ ಒಂದು ಮದತ್ತು ಪೋಪಿನಿತ ಬಗಿತು ನಮ್ಮ ಪಾತ್ರೊಳ್ಳಿ ಎಂಗಲ ಫೋನ್ ನಂಬರ್ ಆಜಿಮುಜಿ ಆಜಿನಾಥ ರೆಡ್ಡಿ ಸಮಿ ನಾಲ್ವರ್ಮ ನಾಲ್ವರ್ಮ ಶ್ರೋತಲೆ ನಮ್ಮ ದಾರಪುರ ಮದಪರ ಬಲ್ಲಿ ದಾರಪುರ ಮದಪುರು ಗೋವಿಂದಪುರ ಒಂದೇ ಮದಪುರು ಪಂಪಿನಿತ ವಿಚಾರ ಮಾತ್ರ ಇತನ ಕೊಂಜಿ ಲೆಕ್ಕೊಂದು ತೂಕ ಮೇಲ್ದಾಳ ಬಂದಿರು ಬಂದು ಹಲೋ ನಮಸ್ತೆ
3: ಹಲೋ ನಮಸ್ತೆ
0: ನಮಸ್ತೆ ಕುಸುಮಾತರ ಶೆಟ್ರು ಫೋನ್
3: ಬಂದೆ
0: ಬಂದೆ ಮದ ಪೋಪಿನ ಬೇಗ ಮಂದಿ
3: ಕೂಡ ಮಂದ ಹೋಗ್
0: ಎಂಟು ತಂಡ ಬಟ್ಟೆ ಮಾತ್ರ ಒಂದೇ
3: ತಂಡ ಒಡೆ ಮುಟ

ಜೀವನ ಮದತ್ತು ಹೋದ ಸಂಗತಿ ಹಂಚಿಕೊಂಡೆ ತೊಂದರೆ ಆಯ್ತಿನ ತೀರೇ ತೊಂದರೆ ಆಯ್ತಿನ.

ದಿನದ ಒಂದೇ ಕೊಡ್ತು ಇಡೀ ದಿನ ಮೊಬೈಲ್ ತಗೊಂಡು ಮುಚ್ಚಿದ ಅಗತ್ಯ ಇಂಜ್ ದಿನದ ಒಂದೇ ಕೊಡ್ತು ಮನೆಗೆ ಬಂದ ಕಣ್ಣು ಮುಚ್ಚಿಕೊಳ್ಳುವ ಮನೆ ಬಂದೆ ನೀವು ಪ್ರಾಣಾಯಾಮ ಮಲ್ಪಲೇ ಧ್ಯಾನ ಮಲ್ಪಲೇ ಅಂತ ಮಲ್ತು ನೆಡ್ಡೆ ಮನಸ್ಸು ಮನಸ್ಸು ರಿಲ್ಯಾಕ್ಸ್ ಆಗ್ಬೋದು ಶಾಂತಿ ತಿಕ್ಕಳು ಒಂದೇ ಕೊಟ್ಟು ಆಳ ಏನಂದೆ ಏರಲ್ಲಿ ಏನಂದೆ ನಮ್ಮ ಮಾತಿಗೆ ನಮ್ಮ ಒಂದೇ ಕೊಟ್ಟು ಮನೆ ಬಂದೆ ಕೊಳ್ಳಲಿ ಅಪ್ಪಗ ನಮ್ಮ ಆದಂತ ಆಗ್ಬೋದು ನಮಗೆ ಮನಸ್ಸಂತೆ ಅವೇ ಉಲ್ಲಾಸ ಹಾಕೊಂಡೆ ನಮ್ಮ ಮೈಂಡ್ ನಮ್ಮ ಮೆದುಳು ಒಂದು ನಮ್ಮ ಶಾಂತಿ ಕೊಡ್ಲಿಕ್ಕೆ ಆಗ್ಬೋದು ನಮ್ಮಲ್ಲ ನಮ್ಮ ಮೈಂಡ್ ನಮ್ಮ ಮೆದುಳು ರಿಲ್ಯಾಕ್ಸ್ ಆಗ್ತೀವಿ ಅನ್ನೋದು ಐಕೊಂಡು ಶಕ್ತಿ ಕೊಡ್ಲಿಕ್ಕೆ ಆಗ್ಬೋದು ಆಯ್ತು ಬೇಕಾ ನಮ್ಮ ದಾದಂತ ಬಂದ ಎಲ್ಲರ ಬಗ್ಗೆ ಎಲ್ಲರ ಬಗ್ಗೆ ಮಸ್ತು ನಮ್ಮ ಟೆನ್ಷನ್ ಮಾಡ್ತಂತ ಅಂಚ ಬುರ್ಚಿ ಎಲ್ಲರ ಬಗ್ಗೆ ನಮ್ಮ ಎಲ್ಲಿಗೆ ಪೂರ ಆಪೂಜಿ ನಮ್ಮ ನಮ್ಮ ಎಲ್ಲಿ ಪೂರ ಆಪೂಜಿ ಅಂಚ ಆಲ ಆಪೂಜಿ ನಮ್ಮ ಎಲ್ಲದ ಬಚ್ಚು ನಾತಿ ನಮ್ಮ ಮನಸ್ಸಲ ಬಚ್ಚನು ಜೀವಲ ಬಚ್ಚನು ಅಂಚ ಎಲ್ಲರ ಬಗ್ಗೆ ಎಲ್ಲರ ಬಗ್ಗೆ ಮಸ್ತಿ ಯೋಚನೆ ಮಾಡಿ ಬುರ್ಚಿ ಆ ನಂತರ ನಮ್ಮ ಪಾಸಿಟಿವ್ ಆದ ಏನಾಗ ಐಜನ ಮಲ್ಲ ಜನಕ್ಕೆ ಕೆಲಸ ಪಾಸಿಟಿವ್ ಆದ ಏನಾರ ಆಪೂಜಿ ಇಂಚ ಈ ಪಾಸಿಟಿವ್ ಆದ ನೋಡಿ ಎಂಕಲ್ಲಿ ಈ ಪ್ರಾಬ್ಲಮ್ ಉಂಟು ಈ ಸಮಸ್ಯೆ ಉಂಟು ಈ ಸಾಲ ಉಂಟು ಈ ಬಂದು ಪಾಸಿಟಿವ್ ಆದ ನೋಡೋಣ ಕೆಲವು ಸಲ ಅಂತೂ ಸಮಸ್ಯೆ ಒಪ್ಪು ಮಸ್ತ ಜನ ಒಪ್ಪು ಮಾತ್ರ ಒಪ್ಪು ಅಂತ ನೋಡಿ ಆದರೆ ನಮ್ಮ ಮನಸ್ಸನ್ನು ಪ್ರಯತ್ನ ಪೂರ್ವಕವಾದ ನಮ್ಮ ಪಾಸಿಟಿವ್ ಆದ ಧನಾತ್ಮಕವಾದ ಎಡೆಂಟ್ ಎಂತಿನ ವಿಚಾರ ಏನಲ್ಲ ಆ ಸಾದಿ ನಮ್ಮ ಕೊಡೋಣ ಬೇಕಾ ಕುಡುವರಿಯನ್ನು ಅಗತ್ಯವಾದ ನಮ್ಮ ಮಸ್ತ ದೂರ ಇರೋ ಕೋಪಿ ಮುಚ್ಚಿ ಒಂಚೆ ರೆಡ್ಡು ಸಲ ಬಂತು ಒಬ್ಬ ಒಂದು ವಿಚಾರ ಅವೇ ನಮ್ಮ ಮಂಡ್ಯದ ಮಿತ್ತಿದ್ದು ನನ್ನ ಅಗತ್ಯ ದೈವನ ಗಡಿ ಗಡಿ ಪಂಡ ಆ ಜನಕ್ಕೆ ಇಷ್ಟ ಆಪೂಜಿ ಓಕೆ ಇಡೀ ಲೋಕ ಸುಧಾರ ನಮ್ಮ ಬೆಲತ್ತು ಅವಾಗ ನಾನೇ ಬರ ಒಂದು ರೆಡ್ಡು ಸಲ ನಮ್ಮ ಈಜ ಇಂಚ ಪೋನ್ ಸರಿ ಜೀನ್ ಬಂತಿನ ವಿಚಾರ ನಮ್ಮ ತಾಪ ಆ ವ್ಯಕ್ತಿ ಗೊತ್ತಾಯಿದ್ರು ನಮ್ಮ ಆಲ ಮಂತ್ರ ಆಪೂಜಿ ಕೆಲವರು ಒಂದೇ ವಿಚಾರ ಒಂದು ಮಸ್ತ ಟೆನ್ಷನ್ ಮಾಡ್ತಂದ್ರೆ ಸುರುಕು ನಮ್ಮ ನಮ್ಮ ಸರಿ ಮಾಡ್ತಂದ ಐದು ಹತ್ರ ನಮ್ಮ ಒಂಜಿ ಮದ ಪೋತಿ ಹೆಂಚಿನ ವಿಚಾರ ಸರಿ ಆಗಿ ಬೊಕ್ಕ ಕುಡೊಂದು ವಿಚಾರ ಲಾಸ್ಟ್ ಕೇರಿದ ಆಂಡಲ ಒಂಜಿ ಬಾರಿ ಮುಚ್ಚುವಾಯಿ ಹೆಂಚಿನ ವಿಚಾರ ಒಂದಿಕ್ಕಲ ನಮ್ಮ ಮದ ಕೋಪಿ ನಿಕ್ಲ ಮಸ್ತ್ ಸಂಬಂಧ ಉಂಟು ಅಂತ ಪಂದ್ಯ ಏನ್ಮೆ ಒವೇ ಮದ್ದಲೆ ನಿಕ್ಲು ಒಂದು ವರ್ಷ ಹೊಡೆದು ಜಾಸ್ತಿ ಗೆತ್ತು ನಂದಿತ್ತ ನಡುಪರ ಅವೇ ಡಾಕ್ಟರ್ ಪೋತಿ ಡಾಕ್ಟರ್ ಈ ಮದ್ದನ್ನು ಬಂತರ ಯಾನ್ ಈ ಸಮಯದ ಜಿಗೆ ತೊಂದಿಲ್ಲ ಒಂದೇ ಕೂಡ ಯಾನ್ ಕಂಟಿನ್ಯೂ ಮಲ್ಪೊಳಿ ಕೂಡ ಗೆತ್ತು ಪೋಲಿ ಅಂತ ಹೆಚ್ಚಿನ ಒಂದು ವಿಚಾರ ಡಾಕ್ಟರ್ ಏನು ಒವೇ ಮದ್ದು ನಮ್ಮ ಮಸ್ತ್ ಸಮಯದ ಜಿಗೆ ತೊಂದು ಆ ಎಡ್ಡೆ ಹತ್ತು ಕಂಟಿನ ಒಂದು ವಿಚಾರ ಒಂದು ಸಾಮಾನ್ಯ ಒಂದು ಜ್ಞಾನ ಒಂದು ಅಂಚ ಅದನ್ನು ಕೂಡ ಒವೇ ಮದ್ದಲೆ ಗೆತ್ತು ನಂದಿತ್ತ ಒಂದು ಮದ ಕೊನೆ ಕೊಂಚ ಕಾರಣ ಆದಪ್ಪು ಬೇರೆ ಕಾರಣ ಮಾತ್ರ ಈ ಮದ ಪೋಪಿ ಹೆಂಚಿನ ಒಂದು ಸೀಕ್ ಮಸ್ತಾ ಒಂದು ಅದಕ್ಕೆ ಸರಿಯಾದ ಹೆಂಚಿನ ಒಂದು ಸಂಗತಿ ಪಂತಿನ ಡಾಕ್ಟರ್ ಮಕ್ಕಳು ಮಾತ್ರ ಯಾನ್ ಪಂಡ ಸರಿಯಾ ಒಂದು ಒಂದು ಜನರಲ್ಲಿ ಆಯ್ನ ಒಂದು ವಿಚಾರ ಯಾನ್ ಪಂಡ ನಮ್ಮ ಆಯ್ನಾ ಪಾಸಿಟಿವ್ ಆಗಿ ಮಲ್ಪದ ಎಡ್ಡೆ ವಿಚಾರ ಕಿಂಕ್ ಮಲ್ಪದ ಆಯ್ನಾ ನಮ್ಗೆ ಏ ತಾಪ ಆತಿ ಮಲ್ಪದ ಬೆಲೆ ಬರಿ ತಕ್ಕ ವಿಚಾರ ಮಸ್ತ್ ಯೋಚನೆ ಮಾಡಿ ಕೋಪಿ ಮುಚ್ಚಿ ಐದರ ನಂಗೆ ತೊಂದರೆ ಕೊಡ್ಬೋದು ಇನ್ನಿತ್ತ ತುಳು ಚಾವಡಿ ಮೇಲೆ ಮುಗಿದು ಶೋತ್ರ ನಿಕುಲ್ ಕೇಂದ್ರ ರೇಡಿಯೋ ಸಾರಿ ತುಳು ಚಾವಡಿ ನಿಕಲ್ ಕೊಡು ಈ ಮಿಟ ಪಾತ್ರ ಮೇಲೆ ಗಾಯತ್ರಿ ನಾನು ನಮ್ಮ ಇನ್ನಿತ್ತ ವಿಷಯ ಮದತ್ತು ಪೋಪಿ ನಿತ್ತ ವಿಚಾರ ನಮ್ಮ ಪಾತ್ರ ನಿಕುಲ್ ಅಲ್ಲಿ ಕೊಡು ನಿಕಲ್ ವಿಚಾರ ಪಟ್ಟಣ ನಿಕಲ್ ಮಾತ್ರ ಸೊಲ್ ಮಾತ್ರ ಇಲ್ಲ ಸೊಲ್ಮೇಲು ನನ್ನ ಅದು ಮುಂದೆ ವಾರ ತುಳು ಚಾವಡಿ ಕೂಡ ಅತಿಕ್ಕ ಮಾತ್ರ ಇಲ್ಲ ಸೊಲ್ಮೇಲು ಕೇಂದ್ರ ರೇಡಿಯೋ ಸಾರಿ 107.8 FM ಒಂದು ರಂಗ

0: ಯಕ್ಷಗಾನ.
1: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ್ ರಾಡ್ 7.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಕರ್ನಾಟಕ ತುಳುಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟ್ಟದಿರು ತುಳು ಯಕ್ಷಗಾನ ನಡೆಸಿಕೊಡುವವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಚಾರು. ಇದೀಗ ಕಾನದ ಕಟ್ಟದಿರು ತುಳು ಯಕ್ಷಗಾನದ 6ನೇ ಕಂತು.

ಪಡೆಯಲು ಕೊಟ್ಟ ಪಡೆಯಲು ಮೌಲ್ಯ ಸಿಗುವ ಬಿ ಎನ್ ಅಪ್ಪ ಕೇಳಿದ್ರೆ ಕಣ್ಣಿ.

Thank you.

பண்ணி

ಮತ್ತು ಸಂತೋಷವಾಗ ಮಲ್ಪಂದ ಪದ್ಧತಿ ಆಗ.

ಬಾಬಾ ಅವಕಾಶ ಸುರುತ್ತೇನೆ ಅಕ್ಕರೆ ಪಡೆಯುವಂತೆ ನಮಗೆ ಸುರುತ್ತ ಅವಕಾಶ ಸಾಧ್ಯ ಉಂಟು.

ಹಾಗೆ ತುಂಬಿಲ ನಮ್ಮ ಗಮ್ಮ ಗುಡಿಪರೆ ತುಂಬು ಸಾಧುಮಿಯ ನಿಕುಲು ಕಬಲ ಹಾಗೆ ತುಂಬಿಲ ನಮ್ಮ ಗಮ್ಮ ಗುಡಿಪರೆ ತುಂಬು ಸಾಗುರಿಯ ನಿಕುಲು ಕಬಲಾದ ಆಗ ಕುರೆ.

ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟ್ಟದರೆ ತುಳು ಯಕ್ಷಗಾನದ ಆರನೇ ಕಂತು ಕೇಳಿದಿರಿ. ನಡೆಸಿಕೊಟ್ಟವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ವಿಚಾರು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ತುಳು ಪ್ರಸಾರಗೋ ನಿಕ್ಲೆಗ್ ಮಾತ ಮೋಕೆದ ಸೊಲ್ಮೆಲು.
1: ಇನಿತ್ತ ತುಳು ಪ್ರಸಾರಡು ಇಂಚಿಪ್ಪ ತುಳು ಕೂಟ ಕುಡ್ಲ ಮೊಕಲ್ನವ ತೀರ್ದ್ ಮಹತೋಭಾರ ಶ್ರೀ ಮಂಗಳಾದೇವಿ ದೇವಸ್ಥಾನದ ಸಭಾಂಗಣುಡು ನಡತ್ತಿನ ಬಿಸು ಪರ್ಬ ಸಂಭ್ರಮೋ ರಡ್ಸಾರತ್ತ ಇರುವತ್ತಾಜಿ. ಈ ಲೇಸಡ್ ಡಾಕ್ಟರ್ ಮಾಧವ ಎಂ ಕೆ ಮೆರಣ ಪಾತಿರ.
2: ನಮ್ಮ ಇಡೀ ಜಗತ್ತದ ಒಂಜಿ ಇತಿಹಾಸವನ್ನು ತೂನುಂದಾಂಡ ಮೂಜಿ ಸಂಸ್ಕೃತಿಯಿಂದ ಪನ್ಲೆ ಜಿನ್ನ ನಾಗರಿಕತೆಯಿಂದ ಪನ್ಲೆ ಅವು ಭಾರಿ ಮುಖ್ಯವು. ಒಂಜಿ ಗ್ರೀಕ್ದ ನಾಗರಿಕತೆ, ನನ್ನೊಂಜಿ ರೋಮ್ದ ನಾಗರಿಕತೆ, ಮೂಜಿನೇದ ಸಿಂಧು ನಾಗರಿಕತೆ ಪನ್ನ ನಮ್ಮ ಭಾರತದ ಒಂಜಿ ಸಂಸ್ಕೃತಿ ನಾಗರಿಕತೆ. ಒಂದಕ್ಕೆ 5-10 ಸಾವಿರದ ಜಾಸ್ತಿ ಇತಿಹಾಸ ಉಂಡು. ಆಂಡ ರಡ್ ನಾಗರಿಕತೆಲೂ ಸರ್ವನಾಶ ಆದು ಪೋಯ. ಆಂಡ ಇನ್ನಿ ಒವಾನ್ಲೊಂಜಿ ನಾಗರಿಕತೆ ಇಜಿನ ಸಂಸ್ಕೃತಿ ಒರಿದಿನಂದಾಂಡ ಅವು ಸಿಂಧು ನಾಗರಿಕತೆ ಅತಿಜಿನಂದ ಒಂಜಿ ಭಾರತೀಯ ನಾಗರಿಕತೆ. ಒಂದು ಒರಿಯರೆ ಭಾರಿ ಮಲ್ಲ ಕಾರಣ ದಾದ ಪಂಡ ಮುಲ್ಪದ ಜನಜೀವನ ಬೊಕ್ಕ ಸಂಸ್ಕೃತಿ ಆಚರಣೆ ನಂಬಿಕೆ ನಡವಳಿಕೆ ನೆತ್ತ ಪ್ರತೀಕವಾಗಿ ನೆಂಚಿತ್ತಿನ ಪರ್ಬಲು. ಇನಿ ನಮ್ಮ ದೇಶೋಡು ಪರ್ಬ ಪನ್ಪುನವು ಪೊಕ್ಕಡೆ ಬರ್ಪುಜಿ ಒಂಜಿ ಗಮ್ಮತ್ತುಗೋ ಮನರಂಜನೆಗೋ ಅಥವಾ ಸಮ ಉಂಡುದು ಜಪ್ಪೆರ್ನ ಬರ್ಪುನಂಚಿತ್ತಿನ ರೀತಿ ಅತ್ತೆ. ನಮ್ಮ ಪರ್ಬೊಲೆಗೆ ಐನೇನೇ ಆಯ್ನ ಮಹತ್ವ ಉಂಡು, ಐನೇನೇ ಆಯ್ನ ಒಂಜಿ ಲೆಕ್ಕಾಚಾರ ಉಂಡು. ಇನ್ನು ತೂಲೆ ಈ ವಿದೇಶದ ಒಂಜಿ ಪರ್ಬ ತೂಲೆ ಒಂಜಿ ಆಜಿ 4-5 ವರ್ಷದ ದುಂಪೊಲೆ ಒಂಜಿ ಪರ್ಬ ಅವು ಆಗಸ್ಟ್ಡ್ ಹೊರ ಬತ್ತಿನ ಆಜಿ ವರ್ಷದ ದುಂಬು ಆಯ್ಡದೊಕ್ಕ ಮೇಟ್ ಬತ್ತಿಂಡು ಏಪ್ರಿಲ್ ಆಂಡ್ ಈ ಸತಿ ಫೆಬ್ರವರಿ 25 ಪಂಡ ಅಕಲಿನ ಲೆಕ್ಕಾಚಾರ ತಪ್ಪುಂಡು. ಈ ಜಗತ್ತದ ಒವ್ವಾನೊಂಜಿ ಲೆಕ್ಕಾಚಾರ ತಪ್ಪು ಆಂಡ ನಮ್ಮ ದೇಶದ ಲೆಕ್ಕಾಚಾರ ತಪ್ಪುಜಿ. ಭಾರಿ ನಮ್ಮ ವೈಜ್ಞಾನಿಕವಾದ ಅವಲೋಕನ ಮಲ್ತಂಡ್ಲ. ಇನ್ನು ನಮ್ಮ ಹಿರಿಯಕ್ಕಲು ಅವಿದ್ಯಾವಂತಿಯರು ಅತಿ ಜನ ವಿದ್ಯಾಭ್ಯಾಸ ಇಜ್ಜನ್ನಕ್ಕಲು ಇಂಚ ದಾದ ಬೋಂಡ ಪನೋಲಿ. ನಮ್ಮ ಐಕ್ಯ ಬೊಕ್ಕೊಂಜಿ ವಾದ ಉಂಡು ಇಡೀ ಜಗತ್ತದ ಒಂಜಿ ಸಾಧನೆಯಿಂದ ತೊಂಡ ಗಣಿತಶಾಸ್ತ್ರ ಪುಟ್ಟಿನವು ಭಾರತಡು, ಜಗತ್ತದ ಸುರುತ ವಿಶ್ವವಿದ್ಯಾಲಯ ಆರಂಭ ಇನಿ ಭಾರತಡು ತಕ್ಷಶೀಲ, ಲೆಕ್ಕಶಾಸ್ತ್ರ ಸೊನ್ನೆಗೆ ಕೊಡುಗೆ ಕೊರ್ತನಂಚಿತ್ತಿನ ದೇಶ ನಮ್ಮವು, ಚರಕ ಶುಶ್ರುತಿರ ಆಪರೇಷನ್ ಮಲ್ಪುಡೈನ ಜಗತ್ತಿಗೆ ಪನ್ನು ಕೊರನಂಚಿತ್ತಿನ ದೇಶ ನಮ್ಮ, ಯೋಗ ಇಪ್ಪು ಆಯುರ್ವೇದ ಇಪ್ಪು ಯುನಾನಿ ಇಪ್ಪು ಇಂಚಿನ ಪೂರ ವಿಷಯ ಎಲ್ಲ ಪುಟ್ಟಿನೇ ನಮ್ಮ ದೇಶವ್ರು ಪನ್ಪುಡಂಚಿತ್ತಿನ ಒಂಜಿ ಅಭಿಪ್ರಾಯ.

ಅವು ಬುಂಡಲ ನಮ್ಮ ಜನಪದೀಯವಾದ ದೆತೊಂಡಲ ಅತಿ ಜಿನ್ನಾಂಡ ಒಂಜಿ ಅವಿದ್ಯಾವಂತೆರೆ ಜಿನ ಕೃಷಿ ಪ್ರಧಾನವೈನ ಲೆಕ್ಕಾಚಾರ ತೂಂಡಲ ನಮ್ಮ ಭಾರತದ ಲೆಕ್ಕಾಚಾರ ಏಫಲ ಪರ್ಫೆಕ್ಟ್ ದಾಯಿಗ ಪಂಡ ನಮ್ಮಲ್ಪ ಒಂಜಿ ಪರ್ಬಗು ಪಂಚಾಂಗಡು ದಿನಾಂಕ ನಿಶ್ಚಯ ಆನಂದಾಂಡ ಅತಿ ಜಿನ್ನಾಂಡ ನಮ್ಮಲ್ಪದ ಹೂವೇ ಇಪ್ಪವು ಗ್ರಹಣ ಇಪ್ಪು ಅಮಾಸೆ ಇಪ್ಪು ಪುಣ್ಣಮೆ ಇಪ್ಪು ಚೌತಿ ಇಪ್ಪು ಸಂಕ್ರಾಂತಿ ಇಪ್ಪು ಅವು ಆನೆಯ ಬರ್ಪಣೆ ಅವು ಕೂಡ ವೇರಿಯೇಷನ್ ಅವರ ಚೇಂಜ್ ಆರೆ ಸಾಧ್ಯ ಇಜ್ಜಿ ಇನಿ ನಮ್ಮ ಪಂಚಾಂಗ ದೆತೊಂದಾಂಡ ಕೆಲವು ದಿನಾಂಕಗಳು ಭಾರಿ ಮುಖ್ಯ ಆಪುಂಡು ಯಾನು ಇತ್ತೊಂದು ಐತ ಬಗ್ಗೆ ಎಲ್ಲಿಯ ಲೇಖನ ಓದೊಂದಿತ್ತೆ ಒಂದು ಮಸ್ತ್ ಜನ ಗೊತ್ತಿಪ್ಪು ನಿಕ್ಕಲು ಜೂನ್ 21 ನೊಂಜಿ ಲೆಕ್ಕ ದೆತೊಂದ್ಲೆ ಯಾನು ಬರ್ಪೆ ಬಿಸುಗು ನೆತ್ತ ಮೂಲಕನೇ ಐರ್ದ ಬೊಕ್ಕ ಡಿಸೆಂಬರ್ 21 ದೆತೊಂದ್ಲೆ ಒಂದು ರಡ್ಡ ದಿನಾಂಕ ದಾಯ ಪಂಡೆ ಪಂಡ ಇಡೀ ವರ್ಷದ ಮಲ್ಲ ದಿನ ಪಂಡ ಓವು ಪಂಡ ಜೂನ್ 21 ಬಜಿ ಎಲ್ಲಿಯ ದಿನ ಪಂಡ ಡಿಸೆಂಬರ್ 21 ಐಕ್ ನಿಕ್ಕಲು ಮೂಜಿ ತಿಂಗಳು ಸೇರಿಸಲೆ ಜೂನ್ 21ರದ್ದು ಸೆಪ್ಟೆಂಬರ್ 21 ಸಮರಾತ್ರೆ ಸಮಪಗೇಲು ಅಂಚೆನೆ ಡಿಸೆಂಬರ್ 21ಗೂ ಮೂಜಿ ತಿಂಗಳು ಸೇರಿಸಲೆ ಮಾರ್ಚ್ 21 ಸಮರಾತ್ರೆ ಸಮಪಗೇಲು ಪಂಡ ಒಂದು ಬ್ಯಾಲೆನ್ಸಿಂಗ್ ಒಂದು ನಮ್ಮ ಪಂಚಾಂಗಡು ಉಂಡು ಒಂದು ದಾಯೆ ಪಂಡೆ ಪಂಡ ನಮ್ಮ ಪರ್ಬೋಲಿನ ನಿಕ್ಕಲು ದೆತೊಂದಾಂಡ ನಮ್ಮ ಒವೇ ಒಂಜಿ ಪರ್ಬಲ ಪ್ರಕೃತಿ ತೊಟ್ಟುಗೂ ಐತೊಟ್ಟುಗೂ ನಮ್ಮ ಕೃಷಿ ತೊಟ್ಟುಗೂ ಒಂಜಿ ಅನ್ಯೋನ್ಯವಾಯಿನಂಚಿತ ಸಂಬಂಧ ಉಂಡು ಇನಿ ನಮ್ಮ ಯುಗಾದಿ ಇಂದ ಪನ್ಪ ರಡ್ ರೀತಿದ ಒಂಜಿ ನಂಬೋಲಿಗೆ ದೆತೊಂದಾಂಡ ಒಂಜಿ ಚಾಂದ್ರಮಾನ ಯುಗಾದಿ ನನ್ನೊಂಜಿ ಸೌರಮಾನ ಯುಗಾದಿ ಸೌರಮಾನ ನಂಗೆ ಗೊತ್ತಿತ್ತು ಲೆಕ್ಕನೇ ಅವು ಸೂರ್ಯನ ಒಂಜಿ ನಡೆತ್ತಮಿತ್ತು ಪೋಪನಂಚಿನವು ಚಂದ್ರಮಾನ ಯುಗಾದಿ ಚಂದ್ರ ಅಮಾವಾಸ್ಯೆಗಾನಾಗ ನಮ್ಮ ತಿಂಗಳು ಪಗಲ್ಪುನಂಚಿತ್ತು ನಾವು ಚಂದ್ರಮಾನದ ವಿಶೇಷ ಸೌರಮಾನಡು ಸಂಕ್ರಾಂತಿಗೆ ತಿಂಗಳು ಬದಲಾಪುಂಡು ಯಾನ ಯಾಕಡೆ 21 ತಾರೀಕು ಬಂಡೆವು ಚಂದ್ರಮಾನದ ಲೆಕ್ಕಾಚಾರಡು ನಂಗೆ ಸೌರಮಾನದ ಲೆಕ್ಕಾಚಾರ ತೋನುಂದಾಂಡ 14 ತಾರೀಕು ವೆರಿ ಇಂಪಾರ್ಟೆಂಟ್ ದಾಯಿಗೆ ಬಂಡ ಜನವರಿ 14 ಐರ್ದು ಬೊಕ್ಕ ಈ ಏಪ್ರಿಲ್ 14 ಒಂದು ಅವೇ ದಿನ ಸಾಮಾನ್ಯವಾದ ಆ ಸಂಕ್ರಾಂತಿಲಿ ಬರ್ಪ ಈ ಜನವರಿ 14 ಮಕರ ಸಂಕ್ರಾಂತಿ 14 ಹಾಂ ಮೇಷ ಸಂಕ್ರಾಂತಿ ಆಯ್ತ ಮನದನಿ ನಮ್ಮ ತುಳುವೇರು ದಾದ ಸಿಂಗೋಡೆಂದು ಪಂತೇರ ಆನಿ ನಮ್ಮ ಬಿಸುನು ಆಚರಣೆ ಮಲ್ಪ ಮೂಲು ನನ್ನೊಂದು ವಿಷಯ ನಮ್ಮ ಏನೊಂದು ನಮ್ಮ ಪಂಚಾಂಗದ ಬಗ್ಗೆ ಪಾತಿರೊಂದಿಲ್ಲ ನಮ್ಮ ಹಿರಿಯಕಲು ಅಕಲು ಅವಿದ್ಯಾವಂತರ ಹೆಂಚಿನ ಅಂಡ್ ಅಕಲ ಲೆಕ್ಕಾಚಾರ ಓಡೆ ಮುಟ್ಟ ಕರೆಕ್ಟ್ ಬಂದ ಈ ಅವೇ ನಂಗೆ ಉತ್ತರಾಯಣ ಸುರಾಪುನ ಏರ ಸಂಕ್ರಾಂತಿದ ಲೆಕ್ಕಾಚಾರ ಮನ್ಪೇರ ಅಕಲಿಗೆ ಜನವರಿ 14ರದ್ದು ಉತ್ತರಾಯಣ ಏರು ಚಂದ್ರನ ಚಂದ್ರಮಾನನು ಆಚರಿಸುವೇರ ಅಕಲಿಗೆ ಡಿಸೆಂಬರ್ 22ರದ್ದೇ ಉತ್ತರಾಯಣ ಶುರುವಾಪುಂಡು ಅಂಚೆ ಬಂದು ಒಂದು ಭಾರತೋಡು ಮಕರಗ ಉತ್ತರಾಯಣ ಆನಂದಾಂಡ ಒಂತೆ ತಿರ್ತುಕೊಂಡು ಆಸ್ಟ್ರೇಲಿಯಾದ ಕಲೆಗೆ ಕರ್ಕಾಟಕ ರಾಶಿಗೆ ಪೊಗ್ಗುನಾಗ ಉತ್ತರಾಯಣ ಸುರಾಪಣೆ ಒಂದು ಭಾರಿ ಒಂದು ಪೊರ್ಲುದ ಲೆಕ್ಕಾಚಾರ ನಮ್ಮ ಒಂದೇನು ಪೂರ್ವ ಸೇರಿಸದ ನನಗೆ ಅಧಿಕ ಮಾಸ ಅಂದ್ರೆ ಮನ್ಪ ಅಧಿಕ ಮಾಸ ಅಂದಾದ ಈ ಸೂರ್ಯನ ಚಲನೆಡ ಆಯ್ನ ವ್ಯತ್ಯಾಸವ್ರದ್ದು ಆತ್ರ ಒಂದು ವರ್ಷ ನಂಗೆ 31 ದಿನಕ್ಕೆ ಸೂರ್ಯಮಾನಾಗ 31 ದಿನ ಚಂದ್ರಮಾನಾಗ 30 ದಿನ ಒಂದು ತಿಂಗಳು ಸಂಕ್ರಾಂತಿ ಬರ್ಪುಜಿ ಆ ವರ್ಷಕ್ಕೆ ಅಧಿಕ ಮಾಸ ಅಂದು ಬಂದ್ಪೇರು ಒಂದು ದಾದ ಬಂಡ ಅಧಿಕ ಮಾಸದಾದ ಬಂಡ 4 ವರ್ಷದ ಒಂದು ಚಲನೆಡು ಆಯ್ನ ವೇರಿಯೇಷನನ್ನು ಎಗ್ರಿಗೇಟ್ ಬಂತದ್ದು ಅಯ್ಯನೊಂದು ಬ್ಯಾಲೆನ್ಸ್ ಬಂದ್ಪೇರೆ ಅವು ಅಧಿಕ ಮಾಸ ಅಂದು ಬಂದ್ಪೇರು ಒಂದು ಈತ ಲೆಕ್ಕಾಚಾರ ಏನು ದಾಯ ಬಂಡೆ ಬಂಡ ನಮ್ಮ ಹಿರಿಯರು ದಡ್ಡೆರ ಅಕಲು ಒವೆ ವಿಜ್ಞಾನ ಬುಳೆವನ್ನ ಕಾಲೋಡು ವಿದೇಶದ ಕಲೆಗೆ ವ್ಯತ್ಯಾಸ ಆಗ್ಬೋದು ಚಂದ್ರೆ ಮೂಡ್ನಾಗ ಚಂದ್ರೆ ಬಣ್ಣಾಗ ನಮ್ಮ ದೇಶದ ಒಂದು ದಿನಲ್ಲ ವ್ಯತ್ಯಾಸ ಆತಜ್ಜಿ ಏಪ ಎಂಚಿನ ಆವಡ ಆನೆಯೇ ಆ ಆಚರಣೆಲ್ಲ ಆತ ಉನ್ನೇಕ ಕಾರಣದಾದ ಪಂಡ ನಮ್ಮ ಹಿರಿಯರು ಏರು ಜನಪದಿಯರಿಂದ ಬಂದ್ಪೇರ ನಮ್ಮ ಕವಿರಾಜ ಮಾರ್ಗೋಡು ಕುರಿತ ಓದದೆಯು ಕಾವ್ಯ ವಿದ್ಯಾ ಪರಿಣತ ಮತಿಗಳು ಬಂತೇರು ನಮ್ಮ ಮಕ್ಕಳು ಓದು ಬರಹ ಇಜ್ಜಿನ್ಲ ಕಾವ್ಯ ಶಾಸ್ತ್ರೋಡು ಅಕಲು ಭಾರಿ ತೆರೆದ್ನಕ್ಕಲಾದಿತ್ತೇರು ನಮ್ಮ ದೇಶದ ಅಕಲಿಂದ ಬಂದ್ಪೇರು ಅಕಲನ್ನ ಒಂಜಿ ಲೆಕ್ಕಾಚಾರ
ಸೂರ್ಯನ ನಡೆನು ಬಾನುನ್ನು ದೂದು ಸೂರ್ಯ ಕಂತನಾಗ ಅಕಲು ಸಮಯನು ಪನೊಂದಿತ್ತೇರು ಬಂದು. ಈ ನೆಲೆಟ್ಟು ನಮ್ಮ ಪೂರ ಆಚರಣೆಯಲ್ಲೂ ಕೂಡ ಕಾಲಿಕ, ಕಾಲಿಕ ಮಾತ್ರ ಅತ್ತು ಸಾರ್ವಕಾಲಿಕ. ಇನ್ನೀ ದೀಪಾವಳಿ ಏಪ ಬರೋಡು ಇಲ್ಲಲು ಬೆನ್ನಿ ಸಾಗೋಳಿ ಪುರ ಆದು ಫಲ ಇಲ್ಲದವಳೈ ಬಂದಾಗ ದೀಪಾವಳಿ ಆಪಣ್ಣು. ಈ ಸಂದರ್ಭಡು ನಮ್ಮ ಮೂರನೇ ತುಯ್ಯ ವಸಂತ ಋತು ಚೈತ್ರ ಮಾಸಡು ನಂಗೆ ಉತ್ತರ ಭಾರತದ ಒಂಜಿ ಯೋಚನೆ ತುಂಡು ಚಂದ್ರಮಾನದ ಯುಗಾದಿ ಆಂಡ್. ಇನ್ನಿ ನಮ್ಮ ಬಿಸುನು ಆಚರಣೆ ಮಲ್ಪ. ಬಿಸು ಪನ್ಪುನವು ಬೇತೆ ಬೇತೆ ವ್ಯಾಖ್ಯಾನಲುಲ್ಲ. ಈ ಸಂಸ್ಕೃತದ ವಿಶೂರ್ದು ಬಿಸು ಬತ್ತೆ ನಂದು. ಇನ್ನಿ ಮಹಾರಾಷ್ಟ್ರ ಇದಿನ್ನಾಂಡ ಬೇತೆ ಭಾಗ ತೂನಂದಾಂಡ ಈ ಬಿಸುಕು ಬೈಸಾಖಿ ಒನ್ಪೇರು ಬೈಸಾಖಿ. ಅವು ಕೂಡ ಸಂಸ್ಕೃತ ತದ್ಭವ. ವೈಶಾಖ ಇತ್ತು ನಾವು ಬೈಸಾಖಿ ಆಂಡ್, ವಿಶು ಇತ್ತು ನಾವು ಬಿಸು ಆಂಡ್. ಇನ್ನಿ ವಿಶು ಪನ್ಪುನವು ನಮ್ಮ ತುಳುನಾಡು ಮಾತ್ರ ತಂದೆ ಕೇರಳರು ವಿಶುಂದೆ ಒನ್ಪೇರು, ತಮಿಳ್ನಾಡುಲ್ಲ ಇನ್ನು ವಿಶುಂದೆ ಪನ್ಪೇರು. ಅವೇ ಪಶ್ಚಿಮ ಬಂಗಾಳು ಬಿಸುದು ಒನ್ಪೇರು. ಅವು ತತ್ಸಮ ತದ್ಭವ ವಾಯಿತು ನಾವು ಬಾ ಆಂಡ್ ಅಂಚ. ಈ ಬಿಸು ಪನ್ಪುನವು ಇನಿ ಪಂಡ ಎಲ್ಲ ಬೇತೆ ದಿನ ತುಳಿ ಕೆಲವು ಸತ್ಯವು ಬಿಸು 15 ಬರ್ಪುಂಡು, ಕೆಲವು ದಿನ 14 ಬರ್ಪುಡು. ಅವು ಸಂಕ್ರಾಂತಿದ ಮನದಾನಿದ ಸಿಂಗೋಡೆಡ್ ಬರ್ಪುಣೆ ಅಂಚಿನ ಒಂಜಿ ಭಾರಿ ಒಂಜಿ ಪೊರ್ಲುದ ಪರ್ಬ, ಒಂದು ಸಮೃದ್ಧತೆದ ಒಂಜಿ ಸಂಕೇತ. ಎದುರು ಭಾರಿ ಪೊರ್ಲುದ ಕಣಿ ದೀತೇರು ಯಾಕಂಡ ಬಿಸು ಒಂದು ಪನ್ನಾಗ ಬಿಸು ಕಣಿ ಒಂದು. ಇನಿ ನಮ್ಮ ಜೋಕ್ಲಿಗೆ ಇಜಿನಂಡ ಯುವ ಜನಾಂಗಗ ಮರತು ಪೋಪುನಂಚಿತ್ತು ಒಂಜಿ ಸಂದರ್ಭ. ಬಿಸು ಕಣಿಕ್ಕು ಬೊಡಿತ್ನಾತ್ ಅರ್ಥ ಉಂಡು. ಆಕಿದಲ್ಲ ಪಿದೆ ಇರ್ದು ಆ್ಯಪ್ಲು ಅದಿ ನನ್ನ ಬೇತೆ ಪರಂದು ಕಣಪುನ ದೀಪುನಂಚಿತ್ತಿನ ಕ್ರಮ ಇಜ್ಜಿ ಯಾನು ಬತ್ತಿ ಕೂಡಲೇ ಅವರ ತೂಯ ಯಾಕಂಡ ನಂಕು ಅಲ್ಪ ತಿಕ್ಕುನೈನೆ ನಮ್ಮ ದಿವಡು. ಅವು ಈ ಕಾಲೋಡ್ತಿಲ್ಲ ಕುಕ್ಕು, ಅವು ಒವೇ ನಮ್ಮನೆದ ಕುಕ್ಕು ಲಾಪುಂಡು ಪರಂದಾಪುಂಡು ಕಾಯಾಪುಂಡು ಕಸ್ಕಾಯಿ ಆಪುಂಡು ಮೀಡಿ ಆಪುಂಡು ಅವುಲ. ಅವು ಅಲ್ಪ ತಿಕ್ಕುನಂಚಿತ್ತಿನ ಒಂಜಿ ಕುಕ್ಕು ಇಪ್ಪಡು, ಸ್ಥಳೀಯ ವಾಹಿನಿಯ ಬೊಂಡ ಇಪ್ಪಡು. ಒಂದೇನು ಮಾಂತ ಒಂಜಿ ದೀದು ಸಂಕ್ರಾಂತಿದ ಆನೆ ರಾತ್ರೆ ಐನ ದೀದು ಮನದಾನಿ ತರಕ ಮೀದು ಶುದ್ಧ ಒಡು ಬತ್ತದು ಐದೊಂಜಿ ಕನ್ನಡಿ ದೀಪ ರೇಪಲ್ಲ ಬಿಸುಟ್ಟು. ಅವು ಕನ್ನಡಿಗೆ ಐತನೆ ಐನಂಜಿ ಮಹತ್ವ ಉಂಡು ಐಟ್ಟು ಮೋನೆತು ಓಡುಂದು ಪನ್ಪೇರು ಅಂಚದು. ಇನಿ ಭಾರಿ ಕಮ್ಮಿ ಕಡಿಟ್ಟು ಈ ಕಣಿ ದೀಪೇರು ಮುಲ್ಪ ಐನ ದೀದು ಒಂಜಿ ಐನ ಯುವ ಜನಾಂಗಗು ಪರಿಚಯಿಸವನಂಚಿತ್ತ ಒಂಜಿ ಕೆಲಸವನು ಮಲ್ತಿದ್ದೇರು. ಇಂಚ ಒಂಜಿ ಬಿಸು ಪನ್ಪನ ಒಂಜಿ ಸಮೃದ್ಧತೆದ ಸಂಕೇತ. ಇನಿ ಪರ್ಬೋಲು ಅರ್ಥ ಕಳೆವಂದ ದುಂಬು ಎಂಕಲು ಎಲ್ಲ ಕ್ಲಿಪ್ಪುನಾಗ ಅದಿನ ಮುಲ್ಪ ಇತ್ತಿನಕ ಎಲ್ಲ ಕ್ಲಿಪ್ಪುನಾಗ ಒಂಜಿ ಪಾಯಸ ಅಲ್ಪನು ಅಂತ ಭಯಂಕರ ಉಮೇದು ಎಂಕಲೆಗೆ ನೆಕ್ಸ್ಟ್ ಅವು ಯುಗಾದಿಗೆ ಅವು ಬಂದ ಒಂಜಿ ದೋಸೆ ಅಲ್ಪನು ಬಂದ ಅವು ದೀಪಾವಳಿಗೆ. ಇನಿ ಏರೆಗಳ ಪಾಯಸ ಬರ್ಚಿ ಏರೆಗಳ ದೋಸೆ ಬರ್ಚಿ ಅವನು ಜನಕುಲ ಅನುಕೂಲ ತೆರೆ ದಿನೋಲ ಪರ್ಬನೆ ಅಂಚಾದು. ಆ ಪರ್ಬದ ಒಟ್ಟಿಗೂ ಇತ್ತಿನಂಚಿತ್ತು ಒಂಜಿ ಅವಿನಾಭಾವ ಸಂಬಂಧ ಜನಕ್ಲಿಗೆ ಪೋತುಂಡು. ಯಾಕಂಡ ಎಂಕಲು ಎಲ್ಲಿ ಪುನಃ ಪನೊಂದಿ ತಮ್ಮಡ ಮಸ್ತ್ ಪಾಯಸ ಅನ್ಪೋಡುಂದು ಇತ್ತು ಇನ್ನಿ ಪಾಯಸ ಏರೇಬೋಡು ಅಂಡ. ಇನ್ನಿ ಈಗ ಲತ್ತು ಬೀಜ ಪುರಪಾಡು ನಮ್ಮ ಒಂಜಿ ತುಳುವೇರ್ನ ಒಂಜಿ ಸಂದರ್ಭಳು ರಡ್ಡ ಪರ್ಬಲು ಭಾರಿ ಅರ್ಥಪೂರ್ಣವಾವು ವೈನ್ಯವು. ಒಂಜಿ ಬಂಡ ಪೊಸ ಅರಿ ಉಣ್ಪುಣೆ ಪೊಸ ಅರಿ ಉಣ್ಪುಣ ಒಂದು ಪೊಸ ವರ್ಷನು ಆಚರಣೆ ಮಲ್ಪುನವು ಪಂಡ. ಇನ್ನಿತ್ತೊಂಜಿ ವನಸ್ಸು ಅವು ಭಾರಿ ಒಂಜಿ ಪೊರ್ಲುದ ಬೊಕ್ಕ ತಿರ್ಲುದ ಒಂಜಿ ವನಸ್ಸವು ಅವು ಬಿಸುತ್ತ ಒಂಜಿ ವೈಶಿಷ್ಟ್ಯ. ಮಸ್ತ್ ವಿಷಯ ಪಾತೇರೊಂದು ಪೋಲೆ ನೆಟ್ಟಿದಾದ ಮಂಡ ಬೆತೆ ಬೆತೆ ನಂಬಿಕೆ ಒಲ್ಲೇರು. ಇನಿ ಮಂಜೇಶ್ವರ ಕಾಸರಗೋಡು ದಂಚಿ ಪೋನು ನಾಂಡ ಕೆಲವು ಬಾಗೋಡು ಬಂದ್ಯೋಡು ಮುಲ್ಪಮಂತ ಅಕಲು ಕೆಲವರು ಪಗೆಲ್ಡು ಒಂಜಿ ಸಸ್ಯಾಹಾರದ ಭೋಜನ ಮಲ್ತಂದಾಂಡ ರಾತ್ರಿ ಕೆಲವರು ಮಾಂಸಾಹಾರದ ಭೋಜನ ಅಲ್ಪನಕ್ಕೆಲ್ಲ ಉಲ್ಲೇರು. ಅವು ಅಕ್ಕಲಕ್ಕೆಲ್ಲ ಆಹಾರ ಕ್ರಮ ಐತೆ ನಮ್ಮದಲ್ಲ ಪಣಿಯರ ಇಜ್ಜಿ ಒಟ್ಟು ಒಂಜಿ ಬಿಸು ಪನ್ಪುನವು ಒಂಜಿ ನಿತ್ಯ ನೂತನ ವಾಹಿನಿಯ ಒಂಜಿ ಹೊಸ ವರ್ಷ ಬತ್ತಿಂಡು ಪನ್ಪುನೈತ ಒಂಜಿ ಸಂಕೇತ. ಇಂಚಿನ ಒಂಜಿ ಪೊರ್ಲ ಪೊಲಿಕೆದ ಒಂಜಿ ಆಚರಣೆಯನ್ನು ಮಲ್ಪಿನ ಮೂಲಕ ಒಂದೇನು ದುಂಬುದ ಜನರೇಷನ್ಗೆ ದುಂಬುದ ಜನಾಂಗಗ ಕೊನಪುನಂಚಿತ್ತಿನ ಒಂಜಿ ಅರ್ಥಪೂರ್ಣವಾಗಿನಂಚಿತ್ತಿನ ಕೆಲಸವನ್ನು ತುಳುಕೂಟ ರಿಜಿಸ್ಟರ್ಡ್ ಮಲ್ತೊಂದುಂಡು. ಐತೊಟ್ಟಿಗೂ ಭಾರಿ ಖುಷಿ ಪಂಡ ಒಂದೊಂಜಿ
ನಾಟಕ ಸ್ಪರ್ಧೆ ಯಾನ್ ಭಾರಿ ವರ್ಷೋಡು ಕುತೂಹಲ ಹೊಡೆತೂಪು ನನ್ನ ಚಿತ್ತೊಂಜಿ ನಾಟಕ ಸ್ಪರ್ಧೆ ಧರ್ಮಸ್ಥಳ ರತ್ನವರ್ಮ ಹೆಗ್ಗಡೆ ಪ್ರಶಸ್ತಿ ತುಳುನಾಟಕಗೂ ಒಂಜಿ ಪ್ರಶಸ್ತಿ ಕೊರ್ಪಿನ ಕೆಲಸ ಯಾನೊಂಜಿ 30 ವರ್ಷದ ದುಂಬು 25 ವರ್ಷದ ದುಂಬು ವಿದ್ಯಾರ್ಥಿ ಆದಿಪ್ಪುನಾಗ ಎಂಗ್ಲ ಅಲ್ಪವರಿ ಅಚ್ಯುತ ಎಡಪಡಿತಾರಂದಿತ್ತೇರು ಅವ್ರ ಶಾಲೆ ಮಾಸ್ಟ್ರು ಸುಬ್ರಹ್ಮಣ್ಯದ ಪ್ರಧಾನ ಅರ್ಚಕರ ಐನ ಎಡಪಡಿತಾರನ್ನ

ഉലേ കാണിക്കി കനതുണ്ട് ഇരേ ഗുരുടെ തെളിമൈതാ പനീർ പനി പുണ്ണു.

0: You're listening to Radio Sarang, 107.8 FM.
1: Oh.

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬತ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಪದ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಇದೇ ಸಮಯಕ್ಕೆ 8:15 ಮತ್ತು ಮರುಪ್ರಸಾರದಲ್ಲಿ 1:30 ಈ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುತ್ತೆ. ವಿಶೇಷ ಆಹಾರ ಖಾದ್ಯಗಳ ಬಗ್ಗೆ, ಆಹಾರ ವೈವಿಧ್ಯದ ಬಗ್ಗೆ, ಸಾಂಪ್ರದಾಯಿಕ ಅಡಿಗೆಗಳು ಇದಕ್ಕೆ ಸಂಬಂಧಪಟ್ಟು ಮತ್ತು ಅಡುಗೆ ಟಿಪ್ಸ್ಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು, ನಿಮ್ಮ ವಿಶೇಷ ಆಹಾರ ಖಾದ್ಯದ ಬಗ್ಗೆ ನಮ್ಮ ಜೊತೆಗೆ ಕೂಡ ಹಂಚಿಕೊಳ್ಳಬಹುದು. ಕೇಳುಗರೆ, ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನ ಪತ್ತೆ ಹಚ್ಚುವುದು ಹೇಗೆ, ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನ ಕೇಳ್ತಾ ಬರೋಣ.
1: ಕಾಳು ಮೆಣಸು ತುಂಬಾ ಬೆಲೆ ಬಾಳುವ ವಸ್ತು ಸಾಂಬಾರ ಪದಾರ್ಥಗಳಲ್ಲಿ. ಕಾಳು ಮೆಣಸಿಗೆ ತುಂಬಾ ಒಂದು ಕಲಬೆರಕೆ ಆಗ್ತಾ ಇದೆ. ಪಪ್ಪಾಯ ಬೀಜ, ಹತ್ತಿ ಬೀಜ ಮತ್ತು ಈ ಕಾಳುಮೆಣಸು ಎಲ್ಲ ದೂರದಿಂದ ನೋಡುವಾಗ ಒಂದೇ ಥರ ಇರ್ತದೆ. ಸೊ ಅದನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಒಂದು ಗ್ಲಾಸ್ ನೀರಿನಲ್ಲಿ ಕಾಳುಮೆಣಸನ್ನು ಹಾಕಿದಾಗ ಅದು ಶುದ್ಧ ಕಾಳುಮೆಣಸಾಗಿದ್ದರೆ ಅದು ನೀರಿನಲ್ಲಿ ಕೆಳಗೆ ಸೆಟ್ಲ್ ಆಗ್ತದೆ. ಅದೇ ಥರ ಬೇರೆ ಯಾವುದೇ ವಸ್ತುಗಳು, ಕಾಟನ್ ಸೀಡ್ ಆಗಲಿ ಅಥವಾ ಪಪ್ಪಾಯ ಸೀಡ್ ಆಗಿದ್ದರೆ ಅದು ಮೇಲೆ ತೇಲ್ತಾ ಇರ್ತವೆ. ಸಾಮಾನ್ಯವಾಗಿ ನಮ್ಮ ಮೆಣಸಿನ ಪುಡಿ ನಾವು ಮನೆಗೆ ತರ್ತೇವೆ, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲಬೆರಕೆಯಾಗಿರುವುದು ಒಂದು ಕಲರ್ ಪೌಡರ್ ಹಾಕ್ತಾರೆ, ಡೈ, ಯಾವುದೇ ವಿಧದ ಚೀಪ್ ಡೈಯನ್ನು ಅದರ ಮೇಲೆ ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಅದನ್ನು ಪತ್ತೆ ಹಚ್ಚಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಪುಡಿಯನ್ನು ತೆಗೆದು, ಮೆಣಸಿನ ಪುಡಿಯನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಅದನ್ನು ಕರಗಿಸಿದಾಗ ಈ ಡೈ ಆಗಿದ್ದರೆ ಗ್ಲಾಸ್ ನೀರು ಎಲ್ಲ ಆ ಕಲರ್ಗೆ ಬರ್ತವೆ, ಆ ಡೈನ ಕಲರ್ ಬರ್ತದೆ. ಶುದ್ಧ ಮೆಣಸಿನ ಪುಡಿಯಾಗಿದ್ದರೆ ಆ ಮೆಣಸಿನ ಪುಡಿ ಅಷ್ಟು ಬೇಗ ಕಲರ್ ಬಿಡುವುದಿಲ್ಲ, ನೀರಿನಲ್ಲಿ ತೇಲ್ತಾ ಇರ್ತವೆ. ಇನ್ನು ನಾವು ತಿನ್ನುವ ಅಡಿಗೆಗೆ ಉಪಯೋಗಿಸುವಂತಹ ಉಪ್ಪಿಗೆ ಅಯೋಡೈಡ್ ಸಾಲ್ಟ್ ಮತ್ತು ನಾರ್ಮಲ್ ಸಾಲ್ಟ್ ಅಂತ ಎರಡಿದೆ. ಅಯೋಡೈಡ್ ಸಾಲ್ಟ್ಗೆ ಸ್ವಲ್ಪ ರೇಟ್ ಜಾಸ್ತಿ. ನಮ್ಮ ಮನೆಗೆ ತಂದಿರುವ ಸಾಲ್ಟ್ ಅದು ಅಯೋಡೈಸ್ಡ್ ಆಗಿದೆಯೋ ಇಲ್ಲವೋ ಅಂತ ಪತ್ತೆ ಹಚ್ಚಲಿಕ್ಕೆ ಸುಲಭ ಉಪಾಯ ಇದೆ. ಒಂದು ಸಣ್ಣ ಬಟಾಟೆಯನ್ನು ತಗೊಂಡು ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಲೆಮನ್ ನ ಒಂದೆರಡು ಡ್ರಾಪ್ ಹಾಕಿ ಈ ಉಪ್ಪನ್ನು ಹಾಕಬೇಕು. ಆಗ ಉಪ್ಪು ಈ ಲೆಮನ್ನ ಜೊತೆ ಸೇರಿಬಿಟ್ಟು

ನೀಲಿ ಬಣ್ಣಕ್ಕೆ ತಿರುಗುತ್ತೆ. ನೀಲಿ ಬಣ್ಣಕ್ಕೆ ಬಂದಿದ್ದರೆ ಅದು ಉಪ್ಪು ಅಯೋಡೈಸ್ಡ್ ಆಗಿದೆ ಅಂತ ಖಾತ್ರಿ ಆಗುತ್ತೆ. ಅದು ಒಂದು ವೇಳೆ ನೀಲಿ ಬಣ್ಣಕ್ಕೆ ಬರದೇ ಇಲ್ಲ ಅಂದರೆ ಅದು ನಾವು ಉಪಯೋಗಿಸುವ ನಾವು ತಂದಿರುವಂತಹ ಆ ಇದು ಉಪ್ಪು ಅದು ನಾನ್ ಅಯೋನೈಸ್ಡ್ ಅಯೋಡೈಸ್ಡ್ ಆಗಿರುವುದಿಲ್ಲ, ಅಯೋಡೈಸ್ಡ್ ಅಂದ್ಬಿಟ್ಟು ಸುಳ್ಳು ಹೇಳಿ ಮಾರಾಟ ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ. ಕೆಲವು ತರಕಾರಿಗಳ ಮತ್ತು ಹಣ್ಣುಗಳದ್ದು ಕಲಬೆರಕೆ ಹೆಂಗೆ ಮಾಡ್ತಾರೆ, ಇಲ್ಲ ಕೆಮಿಕಲ್ಸ್ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಈಗ ಸಾಧಾರಣವಾಗಿ ನಾವು ತಗೊಳ್ಳುವ ಬೆಂಡೆಕಾಯಿ ಮೆಣಸಿನಕಾಯಿ ತುಂಬ ಕಡು ಹಸಿರು ಕಲರ್ನಲ್ಲಿರ್ತದೆ. ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಸೆಳೆಯೋಕ್ಕೋಸ್ಕರ ಅದನ್ನು ಫ್ರೆಶ್ ಆಗಿ ಕಾಣೋಕ್ಕೋಸ್ಕರ ಅದಕ್ಕೆ ಡೈ ಹಾಕಿರ್ತಾರೆ. ಮೆಲಚಿಟ್ ಗ್ರೀನ್ ಅನ್ನುವಂಥ ಒಂದು ಡೈ ಉಪಯೋಗಿಸಿಕೊಂಡು ಒಳ್ಳೆ ಕಡು ಹಸಿರು ಬಣ್ಣವನ್ನು ಕೊಟ್ಟಿರ್ತಾರೆ ಈ ಕೆಲವು ತರಕಾರಿಗಳಿಗೆ. ಇದನ್ನು ಹೇಗೆ ಪತ್ತೆ ಹಚ್ಚುವುದಪ್ಪ ಅಂದರೆ, ಒಂದು ಸಣ್ಣ ಕಾಟನ್ ಪೀಸ್ ತಗೊಂಡು ಅದನ್ನು ನೀರಿನಲ್ಲಿ ಅದ್ದಿ ಈ ತರಕಾರಿಯ ಮೇಲೆ ಉಜ್ಜಬೇಕು. ಆವಾಗ ಡೈ ಹಾಕಿ ಕಲಬೆರಕೆ ಮಾಡಿದ್ದರೆ ಆ ಡೈ ಕಲರ್ ಈ ಕಾಟನ್ನಲ್ಲಿ ಬರ್ತದೆ. ಒರಿಜಿನಲ್ ಯಾವುದೇ ಕಲರ್ ಯಾವುದೇ ಡೈ ಉಪಯೋಗಿಸದೇ ಇದ್ದರೆ ನೀವೆಷ್ಟು ಉಜ್ಜಿದರೂ ಈ ಒರಿಜಿನಲ್ ಬೆಂಡೆಕಾಯಿದಾಗಲಿ ಮೆಣಸಿನಕಾಯಿದಾಗಿ ಈ ಹಸಿರು ಕಲರ್ ಕಾಟನ್ನಲ್ಲಿ ಬರುವುದಿಲ್ಲ. ಇನ್ನು ಎರಡನೇ ವಿಧಾನ, ಇನ್ನೊಂದು ಮೆಲಚಿಟ್ ಗ್ರೀನ್ ಸಾಮಾನ್ಯವಾಗಿ ಉಪಯೋಗಿಸೋದಂದರೆ ಗ್ರೀನ್ ಪೀಸ್ಗೆ. ಗ್ರೀನ್ ಪೀಸ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಡು ಹಸಿರು ಬಣ್ಣದಲ್ಲಿರಬೇಕಾದ್ರೆ ಅದಕ್ಕೆ ಮೆಲಚಿಟ್ ಗ್ರೀನ್ ಅನ್ನೋದು ಉಪಯೋಗಿಸ್ತಾರೆ. ಅದನ್ನು ಕೂಡ ಇದೇ ಥರ ಒಂದು ಬ್ಲಾಟಿಂಗ್ ಪೇಪರ್ ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿ ಬ್ಲಾಟಿಂಗ್ ಪೇಪರ್ನಲ್ಲಿ ಈ ಕಾಳುಗಳನ್ನು ಹಾಕಿದಾಗ ತಕ್ಷಣ ಈ ಡೈ ಹಾಕಿದ್ದು ಡೈ ಬ್ಲಾಟಿಂಗ್ ಪೇಪರ್ನ ಎಳ್ಕೊಳ್ತದೆ. ಒರಿಜಿನಲ್ ಆಗಿರುವುದು ಯಾವುದೇ ಬಣ್ಣವನ್ನು ಬಿಡುವುದಿಲ್ಲ. ಅದೇ ಥರ ನೀರಿನಲ್ಲೂ ಹಾಕಿನೂ ನೋಡ್ಬೋದು. ಒಂದು ಗ್ಲಾಸ್ ನೀರಿನಲ್ಲಿ ಈ ಗ್ರೀನ್ ಪೀಸನ್ನು ಹಾಕಿಬಿಟ್ಟು ಆಗ ಡೈ ಇದ್ದರೆ ಇಮ್ಮಿಡಿಯೇಟಾಗಿ ಆ ನೀರೆಲ್ಲ ಕಲರ್ ಬಿಟ್ಟು ನೀರು ಕಲರ್ ಗ್ರೀನ್ ಆಗ್ತದೆ. ಒರಿಜಿನಲ್ ಯಾವುದೇ ಬಣ್ಣ ಹಾಕದೇ ಇರುವಂತಹ ಗ್ರೀನ್ ಎಷ್ಟು ನೀರಿನಲ್ಲಿಟ್ಟರೂ ಆ ನೀರಿಗೆ ಬಣ್ಣ ಬರುವುದಿಲ್ಲ. ಬಾಳೆಹಣ್ಣನ್ನು ಅದನ್ನು ಹಣ್ಣು ಮಾಡೋದಕ್ಕೋಸ್ಕರ ಹಲವಾರು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಈಗ ಕೆಲವು ಚೈನೀಸ್ ಇಂಪೋರ್ಟೆಡ್ ಕೆಮಿಕಲು ಬಂದಿದೆ, ತುಂಬ ಚೀಪಾಗಿದೆ, ಅದು ತುಂಬ ಹಾನಿಕಾರಕ. ನಾವು ಒಂದೇ ಒಂದು ವಿಧಾನದಲ್ಲಿ ಸುಲಭವಾಗಿ ಪತ್ತೆ ಹಚ್ಚುವುದು ಹೇಗೆಂದರೆ, ಬಾಳೆಹಣ್ಣು ಹಣ್ಣಾದಾಗ ಅದು ಬಾಳೆಹಣ್ಣಿನ ಪ್ರತಿಯೊಂದು ಹಣ್ಣಿನ ತುದಿಯಿಂದ ಅದರ ಗೊಂಚಲಿನವರೆಗೆ ಒಮ್ಮೆಲೆ ಹಳದಿ ಬರುವುದಿಲ್ಲ. ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಹಣ್ಣು ಮಾಡಿದರೆ ಮಾತ್ರ ಅದು ಟೋಟಲ್ ಕಲರ್ ಚೇಂಜ್ ಆಗಿರ್ತದೆ. ಗೊನೆ ಸಮೇತ ಅದರ ದಂಟು ಎಲ್ಲ ಕಲರ್ ಚೇಂಜ್ ಆಗಿರ್ತದೆ. ಸೊ ಅದು ಒಂದು ಸುಲಭ ವಿಧಾನದಲ್ಲಿ ನೀವು ಪತ್ತೆ ಹಚ್ಚಬಹುದು. ನಿಮ್ಮ ಮನೆಯಲ್ಲಿ ಈಗ ಹಣ್ಣು ಮಾಡಲಿಕ್ಕೆ ಇಟ್ಟರೆ ಅದು ಸಾಧಾರಣ ಒಂದು ವಾರ ಹಿಡಿಯುತ್ತದೆ. ನೀವು ಮಾರುಕಟ್ಟೆಯಿಂದ ಕಾಯಿನೇ ತಂದರೂ ಅದು ಒಂದೇ ದಿನದಲ್ಲಿ, ಇವತ್ತು ತಂದರೆ ನಾಳೆ ಬೆಳಗ್ಗೆಗೆ ಹಣ್ಣಾಗಿರ್ತದೆ. ಅದಕ್ಕೆ ಕಾರಣ ಅದನ್ನು ಕೆಮಿಕಲ್ನಲ್ಲಿ ಟ್ರೀಟ್ ಮಾಡಿರ್ತಾರೆ. ಇನ್ನು ಆ್ಯಪಲ್ನಲ್ಲಿ ನಾವು ಆ್ಯಪಲ್ ಆರ್ಚಾರ್ಡಿಗೆ ಹೋಗಿದ್ದೇವೆ, ಆ್ಯಪಲ್ನಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡ್ತಾರೆ. ವಾರಕ್ಕೆ 2-3 ಸಲ ಸ್ಪ್ರೇ ಮಾಡ್ತಾರೆ ಕೆಮಿಕಲ್. ನಾವು ಕಾಶ್ಮೀರದಲ್ಲಿ ಆ್ಯಪಲ್ನ ಆರ್ಚಾರ್ಡ್ಗೆ ಹೋಗಿದ್ದೇವೆ. ಅದು ಇನ್ನೂ ನಾವು ಹೋದ ತಿಂಗಳು ಜುಲೈ, ಇನ್ನೂ ಒಂದೂವರೆ ತಿಂಗಳು ಬಾಕಿ ಇತ್ತು ಹಾರ್ವೆಸ್ಟ್ ಆಗೋದಕ್ಕೆ. ಆಗಲೇ 13 ಸಲ ಸ್ಪ್ರೇ ಮಾಡಿದ್ದೇನೆ ಅಂತ ಹೇಳ್ತಾರೆ ಅವರು. ಆವಾಗ ಇನ್ನೂ ಒಂದು 10 ಸಲ ಸ್ಪ್ರೇ ಮಾಡಿದರೆ ಅದು ಸ್ಪ್ರೇ ಎಷ್ಟಾಗತ್ತೆ? ಅದು ಸಾಲದೆ ನಾವು ಆರ್ಚರ್ಡ್ನಲ್ಲಿ ನೋಡಿದ್ದು ಕೇಳಿದ ಪ್ರಕಾರ ಅದನ್ನು ಹಣ್ಣನ್ನು ಕೊಯ್ದು ಒಂದು ದೊಡ್ಡ ಟ್ಯಾಂಕಿಗೆ ಹಾಕ್ತಾರೆ. ಆ ಟ್ಯಾಂಕ್ ಉದ್ದದ ಟ್ಯಾಂಕ್ ಇರ್ತದೆ, ಉದ್ದನೆಯದು ಆಯತಾಕಾರದ ಉದ್ದನೆ ಟ್ಯಾಂಕ್. ಒಂದು ಸೈಡ್ನಲ್ಲೇ ಹಾಕ್ತಾ ಇದ್ದರೆ ಅದು ನೀರಿನಲ್ಲಿ ಫ್ಲೋಟಾಗಿ ಇನ್ನೊಂದು ಸೈಡ್ಗೆ ಬರುವಾಗ 30 ಮಿನಿಟ್

0: ಸೊ ಈ ಸೈಡ್ನಿಂದ ಒಬ್ಬರು ಹಾಕ್ತಾ ಇರ್ತಾರೆ, ಆ ಸೈಡ್ನಿಂದ ಒಬ್ಬರು ಕಲೆಕ್ಟ್ ಮಾಡಿ ಪ್ಯಾಕ್ ಮಾಡ್ತಾ ಇರ್ತಾರೆ. ಆ ಟ್ಯಾಂಕಿನಲ್ಲಿ ನೀರಿನಲ್ಲಿ ಕೆಮಿಕಲ್ಸ್ನಿಂದ ಅದು ಟ್ರೀಟ್ ಆಗಿ ಬರ್ತದೆ ಅಲ್ಲಿಗೆ. 30 ನಿಮಿಷ ಆ ಕೆಮಿಕಲ್ ಟ್ರೀಟ್ ಆಗಿರ್ತದೆ. ಸೊ ಆದ ಕಾರಣ ಆ್ಯಪಲ್ ಮತ್ತು ಗ್ರೇಪ್ಸ್ ಅತ್ಯಂತ ಹೆಚ್ಚು ರಾಸಾಯನಿಕಗಳಿಂದ ಸ್ಪ್ರೇ ಮಾಡಲ್ಪಡ್ತವೆ. ಅವುಗಳನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಉಪಯೋಗಿಸಿದೆ ಒಳ್ಳೆಯದು. ಅಥವಾ ಆ್ಯಪಲ್ನಲ್ಲಿ ಹೇಳುವುದಾದರೆ ಅದರ ಹೊರಮೈಯ ಹೊರ ಕವಚ ಸಿಪ್ಪೆಯನ್ನು ತೆಗೆದುಬಿಟ್ಟು ತಿನ್ಬೋದು ಆದಷ್ಟು. ಗ್ರೇಪ್ಸ್ನಲ್ಲಿ ಆದರೆ ಅದನ್ನು ನೀವು ಉಪ್ಪಿನ ದ್ರಾವಣದಲ್ಲಿ 1-10 ನಿಮಿಷ ಅದ್ದಿಬಿಟ್ಟು, ಅಥವಾ ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಅದ್ದಿಬಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ತೊಳೆದು ತಿನ್ಬೋದು. ಇಷ್ಟೆಲ್ಲ ಜಾಗ್ರತೆ ಮಾಡಿದ್ರೂ ಅದು 100ಕ್ಕೆ 100% ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದಷ್ಟು ಕಡಿಮೆ ಮಾಡಬಹುದು ಅಷ್ಟೆ. ಈಗ ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ ಆಮ್ಲ ಜಾಸ್ತಿ ಇದೆ. ಅದು ಈ ಎಲ್ಲ ಕೆಮಿಕಲನ್ನು ಎಳೆದುಕೊಳ್ಳುವ ಶಕ್ತಿ ಇದೆ ಅಂತೇಳಿ ಇತ್ತೀಚಿನ ಸಂಶೋಧನೆಯಿಂದ ಗೊತ್ತಾಗಿದೆ. ಆದ ಕಾರಣ ಹುಣಸೆ ಹಣ್ಣು ಒಂದು ಒಳ್ಳೆಯ ಉಪಾಯ. ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಯಾವುದೇ ಹಣ್ಣು ಹಂಪಲನ್ನು ತೊಳೆದು ನಂತರ ನಾವು ತಿನ್ನುವುದು ಒಂದು ಒಳ್ಳೆಯ ಉಪಾಯ. ಆದರೆ ಹುಣಸೆ ಹಣ್ಣಿನಲ್ಲೂ ಕೂಡ ಕೆಮಿಕಲ್ ಇದ್ದರೆ ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ. ಆ ಹುಣಸೆ ಹಣ್ಣು ಪ್ಯೂರ್ ಆಗಿರಬೇಕು, ಆರ್ಗ್ಯಾನಿಕ್ ಆಗಿರಬೇಕು. ಈ ಎಲ್ಲ ವಿಷಯಗಳನ್ನು ನೋಡಿದಾಗ ನಮಗೆ ಒಂದೇ ನೆನಪಾಗುವುದು, ನಮಗೆ ಇರುವ ಒಂದೇ ಒಂದು ದಾರಿ ಅಂದರೆ ಸಾವಯವ ಕೃಷಿ. ಯಾವುದೇ ಕೆಮಿಕಲ್ಸ್, ಅದು ರಾಸಾಯನಿಕ ಗೊಬ್ಬರವಿರಲಿ, ಕೀಟನಾಶಕಗಳಿರಲಿ, ಮತ್ತು ರೋಗ ನಾಶಕಗಳಿರಲಿ, ಯಾವುದೇ ಒಂದು ರಾಸಾಯನಿಕಗಳನ್ನು ಉಪಯೋಗಿಸದೆ ಶುದ್ಧವಾದ ನಮ್ಮ ದೇಶಿ ಹಸುವಿನ ಮತ್ತು ದನಕರುಗಳನ್ನು ಉಪಯೋಗಿಸಿ ಅದರ ಗೊಬ್ಬರದಿಂದ ತಯಾರಿಸಿದಂತಹ ನಮ್ಮ ಈ ಕೃಷಿ ಉತ್ಪನ್ನಗಳು, ಆಹಾರಗಳನ್ನು ನಾವು ಬಳಕೆ ಮಾಡುವುದಾದರೆ ಅದೇ ಒಂದು ಉತ್ತಮ ವಿಚಾರ. ಬೇರೆ ಎಲ್ಲ ಆಹಾರ ಪದಾರ್ಥಗಳು ಯಾವುದೇ ರೀತಿ ತಯಾರಿಸಿದರೂ, ನೀವು ಅದನ್ನು ಯಾವುದೇ ರೀತಿ ತೊಳೆದರೂ, ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿದರೂ, ಅದು 100ಕ್ಕೆ 100 ಸೇಫ್ ಅಲ್ಲ. ಸೇಫ್ ಆಗಿರಬೇಕಾದರೆ ನಾವೆಲ್ಲರೂ ಸಾವಯವ ರೀತಿಯಲ್ಲಿ ಕೃಷಿ ಮಾಡಬೇಕು. ನಾವು ಎಲ್ಲರೂ ಸ್ವಾವಲಂಬಿಗಳಾಗಿರಬೇಕು. ನಮ್ಮ ಮನೆಯಲ್ಲೇ ನಾವೇ ನಮಗೆ ಬೇಕಾಗುವ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ನಾವೇ ಬೆಳೆಸುವಂತಾಗಬೇಕು. ಅದು ಹಳ್ಳಿಯಾಗಲಿ, ಪೇಟೆ ಪಟ್ಟಣಗಳಲ್ಲಾಗಲಿ, ನಾವು ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರಿನಲ್ಲಿ ನಾವು ಸಿಟಿಯಲ್ಲಿರುವ ಜನಗಳಿಗೂ ತಮ್ಮ ಮನೆ ಹತ್ತಿರ, ತಮ್ಮ ಅಂಗಳದಲ್ಲಿ, ತಮ್ಮ ಟೆರೇಸ್ನಲ್ಲಿ, ತಮ್ಮ ಬಾಲ್ಕನಿಯಲ್ಲಿ ಕುಂಡಗಳನ್ನು ಇಟ್ಟಾದರೂ ತಮಗೆ ಬೇಕಾಗುವಂತಹ ತರಕಾರಿಗಳನ್ನು, ಹಣ್ಣುಗಳನ್ನು ತಾವೇ ಬೆಳೆಸಬೇಕು ಅಂತ ನಾವು ಅವರಿಗೆ ತರಬೇತಿಯನ್ನು ಕೂಡ ಕೊಡ್ತೇವೆ. ಧನ್ಯವಾದ.
1: ಕೇಳುಗ್ರೆ, ಇದುವರೆಗೆ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚುವುದು ಹೇಗೆ, ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬಂದಿರಿ. ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಅಡುಗೆ ಮನೆ ಸಂಚಿಕೆಯಲ್ಲಿ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅವನ ನ್ಯಾಯ ಗಳಿದೆ ಹೇಗೆ?
1: ಪೂರ್ಣ ಏಕಶಿ
0: ಕಾಲರೆ
1: ಮತಿ ಪೂರ ಮುಜಿತ್ಲಾಗಲಿಜಿ
2: ಮೇಲೆಯವರು ಕೈ ಮಾತಿ ಉಣೆ ಓಡಾದಲ್ಲಾರು ಗಲ್ಯಾ ಪೂರ ಅಲ್ಲ ಮತಿ
1: ತಶೆ ನತ್ಲ ರೇ ಪಲ ದೋರ ಉಭಾಸತ ದೋರಾಚ ಮುಳಂತ ಪೊಂಡು ಸುರ್ತ
0: ಕಿತ್ಯಾಕೋಸ ಕರ್ತಾರೆ ಬೆಲಿಸ ಕಿತ್ಯಾಕೋಸ ಕರ್ತಾರೆ ತೂಗಿದೆ ಮರ್ತನ ಹೊರ್ತಾರೆ ಹೊರ್ತಾರೆ
1: ಮರ್ತನ ಹೊರ್ತಂಗಿ ಸೊರ್ತಂಗಿದೆ ನಿಸಮ ಪುಣು ಜೀವನ ತಸ್ತನ ಅಸ್ಲೆ ಜೋಗಸಣೆ ಸಂಭಾಳ್ಜನೆ
0: ಬೆಲಿಸ ಉಲೈ ನಕ ತು ಮುಜಲಗಿ ಉಲೈ ನಕ ಜೀವ ದಸ್ತನ ಜಗಾಸಾಯನ ಸಮಾನ ದೋರ್ಲೆದರ ಆಜು ತುಕ ಈ ಗತಿಯ ದಿನಾರೆ ದೇವಾಂಡಿಲ್ಲ ದೇನೆ ಸಮಾಕರ್ಣ ಗಲ್ಸುರ್ಲೆದರ ಆಜು ತುಕ ಈ ಗತಿಯ ದಿನ ಎಕ್ಲ ಸಂಗೀತ ಗಾರ್ಜಾಂ ಪೋದಾಂಗಟ್ನಾರ್ ಜಾಂ ಬಂಗ್ರಾಳ ತಾಳ್ಯಾಸು ಗೌ ಪಿಜಾವನ ಸುನಿ ಆಜ ತುಜೆ ನಾವು ಮಸ್ಲೆಜೆ ಇಂಚಾಣನ ಘಂಟಾಣ ತರಾವಳಿಯ ನವಾರ್ದಿ ಕಲಾಕಾರ ಪೈಕಿ ಪೈಲಾಗಿ ದುಸರೆಗಿ ಸ್ಥಾನ ಸ್ವಪ್ನ ಹೆಸರು ತುಕ ಪುರುಷ ಅಸ್ತಿನ ಪೈಸಾ ಅರ್ಚನ ಅಸ್ತಿನ ಅನಿ ತುಜ ಮಾಯ

0: ఏషో సురా ఇదేవేళ రాత కొడుతును
1: నీ అనే ఖర్చే సమంగీవుని సాధ్యం
0: ఓనే ఖర్చే సమారే కితేదలే
1: అలా తై పాయే సుర్వేరు పత్రాకు సమాస తై దాం క్యా దుప్లచ రొక్క లాగి పోతాన సో ఇన్ సంబితరై
0: ముగ్యా సనేగత్ సైపి నింగ సో ఇన్ సంబితరై
1: దొరబం సొర్రవ ఇలో బచ్చో నట్ల రక్తం పొలిస్ ఆడతా
0: ಅರೆ ಬಲಿ ಸಾಂಗಳ ಇಲ್ಲ ಸಕಪ್ಪ ನಟ್ರೆ ಹೊಸ್ರೆ
1: ಅವರು
0: ಹೊಸ್ರೆ ಹೊಸ್ರೆ ಹೊಸ್ರೆ
1: ಮಗರ್ ಸೊಡ್ತಾಯ
0: ಅರೆ ಬಾಪ್ಯ ಅನಿ ತಾನೆ ದುಕ ಊಕ ಲಟ್ಟೆ ಬರಿ ಏನಾಗರೆ ಯಾನೊಮ್ಮ ನರೆಕ ಸಕಾಲಿ ಬಡ ಏಕ ನೀಸ ಬರ್ಲೆ ಬರಿ ಫಿಯೋಂಸ ಓಮ್ನಿಸ್ ಅಂಚ ಕ್ರಿಸ್ತವ ಸಮಾಜ ಏಕ ಆದರ್ಶ ವ್ಯಕ್ತಿ ಅನಿ ತೂ ಮುಂಟಾಯ ಸೈಬಿ ನೀ ಮುಜೆ ಗರ ಸಮಾಜ ರುಮನು ಗೌಚ ರಾತ ವಲಿಂದಸ್ ಮುಜಿ ಅರ್ಧಿ ಜಿನಿ ಜರ್ಲಿ ತರು ಗರ್ ಸಮಾಗರಂಕು ಮಕ ವೇಳಪುನಿ ಕೈ ಮೇಳ್ತಾ ಸಾಂಗಳದು
2: ಅಳಲೆ ಐಲೆ
0: ತಜ ಅವ
2: ಅಸ್ತ ಹೋಗಿ ಏಕನೇಕ ಪಾಂಕ್
0: ಕೋಪ್ರೈಲ ಏತಾಗಿ ಪಾನ್ ಪಡುತಾ ಕಡೆ ನುಮುಕಾರಿ ಜಾಲೇಂಗಿ ಫ್ಲೈಟ್ ಲ್ಯಾಂಡ್ ಜಾಲೇಂಗಿ
3: ಅಲೆ ಫ್ಲೈಟ್ ಲ್ಯಾಂಡ್ ಅಲೆ
0: ಬಾಯ್ ರೈನಾ ಸಾ ತೈ ದುಂಪಾಚಾ ರುಕಾ ಲಾಗಿ ಪಾಯ ಸೈ ಸಬಿತರಾಯ ಲಾಗಿ ಹೋಗಿ
3: ಹಾ ನನಿ ಸಮ ಸೊರ ಕೊಟ್ಟುನು ಅಜೆ ದೊಳೆ ಬೈರೈಲ ದಿಕುನು ಅಗದೆ ಪಾಯ ಬಿತರೈಲ ಬರಿ ದಿಸ್ತ
0: ಯಾನು ಮುನರ ಬಿಯಲರ ಮಾಗಿರ ಪಾಯ ಬಿತರೈಲ ಬರಿ ದಿಸಾನ ಐಲಿನ
1: ತೋಮ ಜೈ ಕೆಳ್ಕೊಳಂ ಕರ್ತಾ ಮಕ ನ್ಯಾಯ ಸೈ ಅವು ಕೋರ್ಟ್ ಆಗೆತ
0: ರಾ ರಾವ್ರೆ ನಿಟ್ಟವ್ರೆ ಅವು ಲೈತ ರಾವ್ತು ಇನ್ನಾ ಸಾ ಪಲ್ಯ ಓ ವಿಷಯ ಪುರ್ತು ರಂಗ ರಿಪೀಟ್ ಸಾವನೋಸು ದೇಕು ನಾವೇ ಈ ಸಾರ್ತೆ ಸೀದಾ ಈ ಸಾರ್ತೆ ಮಕ ಸಮಾವೆಟ್ಟು ಏಕ ಜಾಪ್ ದಿ ಜದ್ವೆ ಪಾಯೆ ಸೈ ಈ ಸಾ ಬಿತ್ತ ರೈಲಾಂಗಿ ಕರೆಕ್ಟ್ ಸಂಗ
3: ನಾನೇ ನೀ ಸಮ ಪಾಯೆ ಮತ್ತೆ ರೇವನ ಕೊಂಟ ದಿಕ್ಕಿ ಪರಮೋಸ ಮುಲೆ ಅವತ ನಿಸ್ತು ಅಂತ ಸಗಲ ಬಸ್ಲ ಅದೇ ದೊಡ್ಡ ಲಾದ
0: ಪರಮೋಸ ಸೇಡು ನೆ ಕೊನ ಹಂಗಿ ಜಾಯ ನಾ ಇಲ್ಲಿನ ಐಕಲೇ ರೆ ದೇಕು ನಿ ಇಟ್ಲೆ ಬರ ಗರಿ ಜೇತ್ವೆ
1: ನೋಡ್ ದಿಸ್ ಪಾಯಿಂಟ್ ಯೋರ್ ಅಣ್ಣ ಪಾಯೆ ಸಮಾಸ
0: ಸಮಾಸ
1: ಅಸೋದ
0: ದಲೇನೆ
3: ಮುಗ್ದಲೇನೆ
0: ಮುಗ್ದಲೇ
1: ಅನೇಕ ವಿಷಯ
0: ಪೊರ್ತುನ್ ಕಾಲೆ ರೇ ದುಜಿ
1: ದೊರ ಬಂತ ಬಂದಿ ದೊರ ಬಂತ ನಾ ಮೊದೆ ಮಕ ಏಕ ತೀನ್ ಫೀಟ್ ವಾಟ ಸೊಡುಂದಿ
3: ಏ ಬಲದಾನ ನನಿ ಸಮ ವಾರ್ ಜಿಂಗಾಯ್ನ ಅಲ್ಲ ತೇವಟೆ ಓಸಂ ಗುರು ಅತೇವಟ್ಲ ನಾಸನ್ ವೆತಿ ಹಾವನ ಗೊರ್ವ ತತ್ತುವಡೆ ನಿಟ್ಟಿದಲ್ಲ ರೀ
0: ಜೇ ಹೋಯ್ ತೂ ಇದೆ ಮುಟ್ಟಾರೆ
1: ಮಕ ತನೆ ವಾಟ ಸೈಸ್
3: ನಾನೇ ನಿಜಮ ವಾಟೆ ಬದ ಜಂಗಾಯ್ನ ತುಮ್ಕ ಸಂಗನ ನೆನಿ ಸಮ
0: ಅಂಚೆ ಒದ್ಲೆ ಒದ್ಲೆ ದಲ್ಲೆ ಮುಕ್ಕಾರೆ
2: ಅಂಚೆ ಮುಗ್ದಲ್ಲೆ ನಾವು ಏತಂಡೆ ನಿಸ
0: ಅಲ್ಲಿನ ರಾವ್ ದವನಕ ತುಮ್ಕ ಇಶಾನ್ ಗುಟ್ಟ ಅನ್ಕೊಂಡೆ ದವಂತ ಸೈಪಿನಿ ರಾವ್ ಕಾಮಿನಿ ಇತ್ಯ ಅರ್ಥ ಸಾವಂದಿ ಸೈಪಿನಿ ಅಂಚೆ ತುಂ ಅಷ್ಟಾರ ಮಕ ಇಲ್ಲ ಬರ ಸತ ಭದ್ರಪ್ಪ ಸಂಗ ತಾಲ್ ತಾಳ್ ಮುರುಗಾಲ ಬರಿ ಅಸೊಂಗಿ ಮುಂದರ್ಸಿ
1: ಮಕ ವಾಟ್ ನಕ
0: ಜಲನೆ
1: ಕೊಣಾಕಿ ಈ ಗರ್ಜ ಕಂಚ ಖುಷಿ
3: ಖುಷಿ
0: ಬಹುಶಃ ಅಲ್ತ ಅವ್ತ ಹಾಕೊಂಡ ಅಲ್ಲಿನ ಆತ ಆತ ಆಶಾ ಇಲ್ಲಿ ಕೊಡ್ನ
1: ನೀ ಬಲ ತು ಮೇಲ್ಯಾರಿ ತುಜೆ ಮೋಡೆ ಕಣ್ಗೋನು ಪುರುಷ ಅಯ್ಯಂಕು ಕೊನ್ನಿ ತಯಾರನ ಶಾರ್ಟ್ ಕಟ್ ವಾಟ್ ಹಿ ವಾಟ್ ಶಾರ್ಟ್
0: ವಾಟ್ ಸೊಡಿಯಲ್ಲಪ್ಪ ಅಟ್ಟೆ ಉಂಡೈತಾಯಿ ಚಾರ್ ಮಾಡಿ ಗಾಠಿ ಐದನೇ ತಿರುವು ನಿಧಾನವಾಗಿ ಚಲಿಸಿ ಗಾಡಿ ಪಾಟಿ ಕಟ್ಟೆ
3: ನಿಂತೇ
0: ಬಸ್
1: ಲಾರಿಗೆ ಬಸ್ ಮಗೆ ಸಂತ ಪೈಲೆ ಲುಂಗಿ ಬಂತ
0: ಲುಂಗಿ ಸರ ಲುಂಗಿ ಲುಂಗಿ ಹೊಸ ಕಡುದಲ್ಲ

ಅಜಯ್ ಕಾನ್ಪುಟ್ಲೆ ಅಂದಿಸ್ತ ಏ ಡೆನಿಸ ಅಜಯ್ ಡ್ಯಾಪೋನ್ ಬಸ್ಲೇ ಅದ ಏನು ಇವ್ರ ನೀತಿ ಅಂತ ನೋಡೋದಿ ಹೇಳಿ ಅವಸ್ತು ವರದಲ್ಲಿಗಳನ್ನ.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನ್ ಮಾಡ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಾಯ್ ಹಲೋ ನಮಸ್ಕಾರ ಶ್ರೋತೃಗಳೇ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಕಾರ್ಯಕ್ರಮ ಒಲವಿನ ಹಾಡು. ನಿಮ್ಮ ಜೊತೆ ನಾನು ಗಾಯತ್ರಿ ನಾನಿಲ್. ಕರೆ ಮಾಡಿ 6364204949. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಯಾರಿದು?
1: ನಾವು ಶಿವಶರಣ ಅಂತ ಮೇಡಮ್.
0: ಶಿವಶರಣರು ಇಲ್ಲಿಂದ ವಿಜಯಪುರದಿಂದ ಕರೆ ಮಾಡಿದ್ದು.
1: ಮೇಡಮ್
0: ವಿಜಯಪುರದ ಶಿವಶರಣರು ಅಲ್ವೇ?
1: ಹೌದ್ರಿ ಮೇಡಮ್, ಹೌದು ಮೇಡಮ್, ವಿಜಯಪುರ ಮೇಡಮ್. ನಮ್ದು
0: ಏನು ಊಟ ಆಯ್ತಾ?
1: ಊಟ ಆಯ್ತು ಮೇಡಮ್, ಇವಾಗ.
0: ಹೌದಾ?

0: ಫಿಲ್ಮ್
1: ಭಾರಿ
0: ಚಂದದ ಫಿಲ್ಮ್.
1: ಕುಟುಂಬಗಳ ನುಗ್ಗುತ್ತ ನೋಡ್ಬೇಕ್ರಿ, ಎಲ್ಲ ಫ್ಯಾಮಿಲಿ ಕೂತು ನೋಡುವಂತ ಸಿನಿಮಾ ರೀ ಮೇಡಮ್.
0: ಹೌದ್ ಹೌದ್, ನಾಲ್ಕು ಜನ ಅಣ್ಣ ತಮ್ಮಂದಿರ ಕತೆ ಅಲ್ವೇ.
1: ಡಿವೈಡ್ ಆಗುದೇ ಇಲ್ಲ ಅಲ್ರಿ ಮೇಡಮ್ ಅವರು.
0: ಚಂದದ ಕತೆ, ಚಂದದ
1: ಸಂಬಂಧ. ಅದಕ್ಕೆ ಅವಿಭಕ್ತ ಕುಟುಂಬ ಅಂತ ಕರೀತಾರೆ ಮೇಡಮ್ ಅದಕ್ಕೆ.
0: ಹೌದ್ ಹೌದ್ ಹೌದ್, ಜಾಯಿಂಟ್ ಫ್ಯಾಮಿಲಿ.
1: ಜಾಯಿಂಟ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬ, ಅದು ಇಂಗ್ಲಿಷ್ ಜಾಯಿಂಟ್ ಫ್ಯಾಮಿಲಿ ಮೇಡಮ್.
0: ಕನ್ನಡದಲ್ಲಿ ಅವಿಭಕ್ತ ಕುಟುಂಬ ಅಂತ ಹೇಳಿ
1: ಕುಟುಂಬ.
0: ಈಗ ಎಲ್ಲ ನ್ಯೂಕ್ಲಿಯರ್ ಕುಟುಂಬಗಳು.
1: ಈಗ ಏನಾಗಿದೆ, ಗಂಡ ಹೆಂಡತಿ ಇಬ್ರು ಇದ್ರು ಅವಿಭಕ್ತ ಕುಟುಂಬ ಅಂತ ಹೇಳ್ತಾರೆ ಈಗ.
0: ಹೌದಾ, ಅದೇ ದೊಡ್ಡ ವಿಷಯ.
1: ಅದೇ ಆದ ಪರಿಸ್ಥಿತಿ ಮೇಡಮ್ ಇವಾಗ.
0: ಹೌದು,
1: ಯಾಕಂದ್ರೆ ಜಾಗತೀಕರಣ ಆಯ್ತಲ್ಲ, ಜಾಗತೀಕರಣ ಯಾವಕ್ಕೂ ಏನು ಆಗ್ತಾ ಇಲ್ಲ ಮೇಡಮ್ ಇವಾಗ.
0: ಆಯ್ತು ಶಿವಶರಣ್ರೆ, ನಿಮ್ಮ ಹಾಡನ್ನ ಕೇಳಿಸುವ ಚಂದದ ಹಾಡನ್ನ ಕೇಳಿದಿರಿ. ನಮಸ್ತೆ
1: ನಮಸ್ತೆ
0: ನಮಸ್ತೆ ನಮಸ್ತೆ ನಮಸ್ತೆ. ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಿ, ನಿಮ್ಮ ಇಷ್ಟದ ಹಾಡನ್ನ ಕೇಳಿ ಕರೆ ಮಾಡಿ. 6-3-6-4-0-4-9-4-9. ಹಲೋ
2: ಹಲೋ, ನಮಸ್ತೆ ಮೇಡಮ್. ಯಾವ ಸಂಕಪ್ಪಣ್ಣ ಪಾತ್ರ ಅಂದಲ್ಲ, ಹಾಸನ ಜಿಲ್ಲೆ.
0: ಹಾಸನದ ಸಂಕಪ್ಪಣ್ಣಗ ನಮಸ್ತೆ. ಓ, ಪದಕೇನಾಗಯ್ಯ ಇನಿ
2: ಪರೋಪಕಾರಿ ಪಿಕ್ಚರ್ ಎಲ್ಲರ ಈಶ್ವರಿ ಪಂತ ಜೋಕೆ. ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಒಲೆಗೆ ಬಿದ್ದಾಗ ನೀನೆ ಅರಿವೆ ಈ ಸಂಚು. ಹೋ ಜೋಕೆ,
0: ಬಾರಿ ಫೇಮಸ್ ಪದ. ಕೇನಾಗ ಕೇನಾಗ ನಮಸ್ತೆ ವೇ ಕೇನಾಗ ನಮಸ್ತೆ
2: ನಮಸ್ತೆ
0: ನಮಸ್ತೆ. ಶ್ರೋತೃಗಳೇ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು. ಇದೀಗ ಒಂದು ಹಾಡನ್ನ ಕೇಳ್ತಾ ಬರುವಂತಹ ಸಮಯ. ಬನ್ನಿ, ಒಂದು ಚಂದದ ಹಾಡನ್ನ ಕೇಳ್ತಾ ಬರುವ.

0: ಕೇಳುಗರೆ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಕರೆ ಮಾಡಿ ಇದೀಗ ಶಿವಶರಣರು ಹಾಗೂ ಸಂಕಪ್ಪಣ್ಣ ಕರೆ ಮಾಡಿ ಅವರ ಇಷ್ಟದ ಹಾಡನ್ನ ಕೇಳಿದ್ರು. ಇದೀಗ ನಾವು ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ. ಇದೀಗ ಒಂದು ಕರೆ ಉಂಟು, ನೋಡೋಣ. ನಮಸ್ತೆ. ಹಲೋ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು? ಸಿಟಿ
1: ಚಂದ್ರಶೇಖರ್. ಚಂದ್ರಶೇಖರ್ ಕಾಸರ ಜಿಲ್ಲೆ.
0: ಹೇಳಿ ಸರ್. ಊಟ ಆಯ್ತು? ಊಟ ಆಯ್ತು, ಊಟ ಆಯ್ತು.
1: ನಿಮ್ದು ಮಂಗಳೂರು ಮಳೆ ಬಂತ?
0: ಮಳೆ ಬಂದಿತ್ತು ನಿನ್ನೆ.
1: ಹೌದಾ? ಇಲ್ಲೂ ಬರ್ತಾ ಇದೆ ರಾತ್ರಿ ಹೊತ್ತು. ಆದ್ರೂ ಶೆಕೆ ಮೇಡಮ್, ಶೆಕೆ ಕಡಿಮೆ.
0: ಹೌದೌದು, ಹಗಲಲ್ಲಿಲ್ಲ, ರಾತ್ರಿ ಮಳೆ ಬಂದಿತ್ತು ನಿನ್ನೆ.
1: ನಮ್ಮಲ್ಲಿ ರಾತ್ರಿ ಹೊತ್ತು ಏನ್ ಶೆಕೆ ಇರಲ್ಲ, ಹಗಲಂತೆ ಸ್ವಲ್ಪ ಬಿಸಿ.
0: ಸರಿ ಸರಿ.
1: ಮಂಗಳೂರು ಕರಾವಳಿ ಎಲ್ಲ ಪ್ರದೇಶ ಚೇಂಜ್ ಅಲ್ವಾ?
0: ಹೌದು ಹೌದು ಹೌದು. ಇನ್ನು ಬರ್ತದೆ ಒಂದು 10-15 ದಿವಸದಲ್ಲಿ. ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವಾ?
1: ನನಗೆ ವರ್ಣಚಕ್ರ ಅಂತ ಒಂದು ಫಿಲಂ ಐತೆ ಮೇಡಮ್, ಅನಂತನಾಗ್.
0: ವರ್ಣಚಕ್ರ? ಅದರಲ್ಲಿ
1: ಅದರ ಜ್ವಾಲಾಮುಖಿ ನಾನು ಎಂದೆಂದು ಜ್ವಾಲಾಮುಖಿ ನಾನು ಅಂತ ಒಂದು ಹಾಡಿದೆ. ಅನಂತನಾಗ್ ಬಾಂಡ್ ಫಿಲಂ ಮೇಡಮ್ ಅದು. ವಿಷಯ
0: ಅನಂತನಾಗ್ ಅವರ
1: ಬಾಂಡ್ ಫಿಲಂ ಅದು.
0: ಹೌದಾ? ಸರಿ ಸರಿ.
1: ಅನಂತನಾಗ್ ಬಾಂಡ್ ಫಿಲಂ ಮಾಡೋದು ಅಪರೂಪ ಅಲ್ವಾ?
0: ಸರಿ ಸರಿ. ಕೇಳಿಸುವ ಸರ್ ಹಾಡನ್ನ, ಜ್ವಾಲಾಮುಖಿ ಚಿತ್ರ.
1: ಎಲ್ಲ ಕೇಳಗರಾಗಿ ಮೇಡಮ್.
0: ವರ್ಣಚಕ್ರ ಚಿತ್ರ
1: ಎಲ್ಲ ಸಾರ ಕೇಳಗರಾಗಿ ಮತ್ತೆ ನಿಮಗಾಗಿ ಅದು ಅಪರೂಪದ ಹಾಡು ಮೇಡಮ್ ಅದು.
0: ಸರಿ ಸರಿ, ಕೇಳಿಸುವ. ನಮಸ್ತೆ ನಮಸ್ತೆ ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್. ಇದೀಗ ಸಿ ಟಿ ಚಂದ್ರಶೇಖರ್ ಅವರು ಕೂಡ ಒಂದು ಹಾಡನ್ನ ಕೇಳಿದ್ರು. ಕೇಳುಗರೆ, ಇದೀಗ ನಾವು ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬರುವ. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು.

0: ಕೇಳುಗರೆ, ಆಲಿಸ್ತಾ ಇರೋದು ಒಲವಿನ ಹಾಡು ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಕರೆ ಮಾಡಿ ಇದೀಗ ನಾವು ಆಲಿಸಿದ್ದು ಸಂಕಪ್ಪಣ್ಣ ಮತ್ತು ಶಿವಶರಣರ ಹಾಡನ್ನ. ಇದೀಗ ಮತ್ತೊಂದು ಕರೆ ಉಂಟು ನೋಡೋಣ. ನಮಸ್ತೆ. ಹಲೋ.
1: ಹಲೋ, ನಮಸ್ತೆ.
0: ಈಗ ಹೇಗೆ ಕೇಳ್ತಾ ಉಂಟು ನಮ್ಮ ರೇಡಿಯೋ?
1: ಇದು ಸ್ವಲ್ಪ ಕ್ಲೀನ್ ಉಂಟು.
0: ಕ್ಲೀನ್ ಉಂಟಾ? ಹೇಗೆ
1: ಬೆಳಿಗ್ಗೆ?
0: ಹೌದಾ? ಬೆಳಿಗ್ಗೆಗೆ ಕಂಪೇರ್ ಮಾಡಿದ್ರೆ
1: ಮೊಬೈಲ್ ಇಡ್ಲಿಲ್ಲ.
0: ಇಡ್ಲಿಲ್ವಾ? ನೀವು ರೇಡಿಯೋದಲ್ಲಿ ಕೇಳಿ?
1: ಮೊಬೈಲ್ ನಲ್ಲಿ ಕೇಳಿದಿಲ್ಲ, ಈಗ ರೇಡಿಯೋ ಕೇಳಿ.
0: ಹೌದಾ? ಸರಿ, ಮೊಬೈಲ್ ನಲ್ಲಿ ಆದ್ರೆ ಹೇಗೆ ಕೇಳ್ತಾ?
1: ಮೊಬೈಲ್ ಕ್ಲೀನ್ ಕೇಳ್ತಿರ್ಲಿಲ್ಲ.
0: ಇಲ್ವಾ?

0: ಕರ್ನಾಟಕದಲ್ಲಿ.
1: ಮಳೆ ಇಲ್ಲ, ಸ್ವಲ್ಪ ಬರುತ್ತೆ ಹೋಗುತ್ತೆ ಅಷ್ಟೇ, ಮಳೆ ಜೋರಾಗಿಲ್ಲ ಏನು.
0: ನಿನ್ನೆ ಮೊನ್ನೆ ಬಂದಿತ್ತ?
1: ಇಲ್ಲ ಬಂದಿಲ್ಲ.
0: ಆಯ್ತು, ಹಾಗಿದ್ರೆ ಒಂದು ಒಳ್ಳೆ ಹಾಡನ್ನ ಕೇಳುವ. ಗಜಾನನ ಭಟ್ರೆ, ಯಾವ ಹಾಡು ಕೇಳುವ ಇವತ್ತು?
1: ಅದು ಪಡುವಾರಹಳ್ಳಿ ಪಾಂಡವರ ಚಿತ್ರದ್ದು,
0: ಚಂದದ ಫಿಲ್ಮ್. ಪಡುವಾರಹಳ್ಳಿ.
1: ಅದರಲ್ಲಿ ಒಂದು ಪಿ ಬಿ ಶ್ರೀನಿವಾಸ್ ಅವರು ಒಂದು ಹಾಡಿದ್ದು, ತೂಕಡಿಸಿ ಬೀಳದಿರು ತಮ್ಮ ಅಂತ ಒಂದು ಹಾಡು.
0: ತೂಕಡಿಸಿ ಬೀಳದಿರು ತಮ್ಮ, ಒಳ್ಳೆ ಅರ್ಥವತ್ತಾದ ಹಾಡು, ಚಂದದ ಹಾಡು
1: ಹೌದು, ಮತ್ತೆ
0: ಕೇಳಿಸುವ.
1: ಹಳೇ ಹಾಡು, ಎಸ್ ಪಿ ಬಿ ಶ್ರೀನಿವಾಸ್ ಅವರ
0: ಹೌದೌದು,
1: ಕಂಠಸಿರಿಯಲ್ಲಿ ಮೂಡಿ ಬಂದ ಹಾಡು,
0: ಚಂದದ
1: ತುಂಬ
0: ಹಾಡು.
1: ಚೆನ್ನಾಗಿ.
0: ಇತ್ತೀಚೆಗೆ ಕೇಳಿಲ್ಲ ಆ ಹಾಡನ್ನು. ಆಯ್ತು, ಕೇಳಿಸುವ
1: ಹೌದು.
0: ಕೇಳಿಸುವ. ನಮಸ್ತೆ.
1: ಓಕೆ,
0: ನಮಸ್ತೆ
1: ಧನ್ಯವಾದ.
0: ಕರೆ ಮಾಡಿದ್ದಕ್ಕೆ. ನಮಸ್ತೆ.
1: ಧನ್ಯವಾದ.
0: ಶ್ರೋತೃಗಳೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಇದೀಗ ಎರಡು ಹಾಡುಗಳನ್ನು ನಾವು ಕೇಳ್ತಾ ಬರುವ, ಬ್ಯಾಕ್ ಟು ಬ್ಯಾಕ್. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್.

0: ಕೇಳುಗರಿ, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು ಕಾರ್ಯಕ್ರಮ ಒಲವಿನ ಹಾಡು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6364204499 ಇದು ಒಲವಿನ ಹಾಡು ಕಾರ್ಯಕ್ರಮ. ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಬರುವಂತಹ ಸಮಯ. ಇದೀಗ ಒಂದು ಹಾಡನ್ನು ಕೇಳೋಣ. ಯಾರು? ಅಶೋಕ್ ಅವರು ಮಂಗಳದೇವಿಯಿಂದ ಕರೆ ಮಾಡಿ ಮೇರಾ ನಾಮ್ ಜೋಕರ್ ಚಿತ್ರದ ಹಾಡನ್ನು ಕೇಳಿದರು. ಜಾನಿ ಕಹಾ ಗಯೇ ಉದಿನ್ ಅನ್ನುವಂಥ ಹಾಡು ಬಹಳ ಚಂದದ ಹಾಡು. ಈ ಹಾಡನ್ನು ನಾವು ಕೇಳಲಿಕ್ಕಿದ್ದೇವೆ. ಅದಕ್ಕಿಂತ ಮೊದಲು ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6364204499. ಬನ್ನಿ, ಇದೀಗ ನಾವು ಅಶೋಕ್ ಮಂಗಳಾದೇವಿ ಇವರು ಕೇಳಿದಂತಹ ಜಾನಿ ಕಹಾ ಗಯೇ ಉದಿನ್ ಅನ್ನುವಂಥ ಒಂದು ಚಂದದ ಹಾಡನ್ನು ಕೇಳ್ತಾ ಬರುವ.
1: डिजिटल ऑडियो प्लेयर इस तोहफे में है 5000 सुनहरे गाने और कुछ यादें.

0: ಕೇಳುಗರೆ, ಇದೀಗ ನಾವು ಆಲಿಸಿದ್ದು ಮೇರಾ ನಾಮ್ ಜೋಕರ್ ಚಿತ್ರದ ಗೀತೆಯನ್ನ. ರಾಜ್ ಕಪೂರ್ ಅವರು ನಟಿಸಿದಂತಹ ಚಿತ್ರ ಇದು. ಮಂಗಳಾದೇವಿಯ ಅಶೋಕ್ ಅವರು ಕರೆ ಮಾಡಿ ಈ ಹಾಡನ್ನ ಕೇಳಿಸಿ ಅಂತ ಹೇಳಿದ್ರು. ಇದೀಗ ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಕರೆ ಮಾಡಿ 6364240949 ಕಾರ್ಯಕ್ರಮ ಒಲವಿನ ಹಾಡು. ಇದೀಗ ಒಂದು ಕರೆ ಉಂಟು, ನೋಡೋಣ. ಕರೆ ಯಾಕೋ ತೆಗಿಲಿಕ್ಕೆ ಆಗ್ತಾ ಇಲ್ಲ ಕೇಳುಗರೆ. ಕರೆ ತೆಗೆಯುವ ನೋಡುವ. ಹಲೋ ಹಲೋ, ಯಾಕೆ ಆಗ್ತಾ ಇಲ್ಲ ಕರೆ ತೆಗಿಲಿಕ್ಕೆ ಆಗ್ತಾ ಇಲ್ಲ? ಶ್ರೋತೃಗಳೇ, ಕರೆ ಮಾಡ್ತಾ ಇರಿ, ನೋಡೋಣ. ನಾನು ಪ್ರಯತ್ನದಲ್ಲಿದ್ದೇನೆ ಕರೆಯನ್ನು ತೆಗೆಯುವಂತಹ. ಇದು ಒಲವಿನ ಹಾಡು ಕಾರ್ಯಕ್ರಮ, ನೀವು ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಯಾಕೋ ನಮ್ಮ ತಾಂತ್ರಿಕ ಅಡಚಣೆಯ ಕಾರಣದಿಂದಾಗಿ ನಿಮಗೂ ಕೂಡ ಅಡಚಣೆ ಆಗ್ತಾ ಇದೆ, ಆದರೂ ನಾವು ನಿಮ್ಮ ಕರೆಯನ್ನು ತೆಗೆಯುವಂತಹ ಪ್ರಯತ್ನದಲ್ಲಿ ಇದ್ದೇವೆ ಅಂತ ಹೇಳ್ತಾ ಇದೀಗ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಕೇಳುಗರೆ, ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಕಾರ್ಯಕ್ರಮ ಒಲವಿನ ಹಾಡು. ಆದರೆ ಏನು ಮಾಡೋದು, ನಿಮ್ಮ ಹಾಡನ್ನು ಕೇಳಲಿಕ್ಕೆ, ನಿಮ್ಮ ಏನು ಕರೆಯನ್ನು ನಮಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ನಾವು ಚಂದ ಚಂದದ ಹಾಡನ್ನು ನಿಮಗೆ ಕೇಳಿಸ್ತೇವೆ ಅಂತ ಹೇಳ್ತಾ ಇದೀಗ ನೋಡೋಣ. ಇನ್ನೊಂದು ಕರೆ ಬರುತ್ತಾ, ಏನು ಕತೆ ಅಂತ ಹೇಳಿ. ಹಲೋ ಹಲೋ, ನಮಸ್ತೆ
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಬೆಂಗಳೂರಿನ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಳೆ ಬಂತ ಸುಬ್ರಹ್ಮಣ್ಯ ಅವರೇ?
1: ಇಲ್ಲ ಮೇಡಮ್, ಮೋಡ ಆಗ್ತಾ ಇದೆ, ಆದ್ರೆ ಮಳೆ ಬರ್ತಾ ಇಲ್ಲ ಮೇಡಮ್.
0: ನಮ್ಮಲ್ಲಿ ಬಂದು ಹೋಯ್ತು ಒಂದೆರಡು ಚಿಕ್ಕ ಚಿಕ್ಕ ಮಳೆ.
1: ಹೌದಾ?
0: ಸುಬ್ರಹ್ಮಣ್ಯ ಅವರೇ,
1: ತಣ್ಣಗಿದೆ ಹಂಗಾರೆ?
0: ಅಷ್ಟೇನು ತಣ್ಣಗಿಲ್ಲ ಬಿಡಿ, ನೀವು ಹೇಳುವಷ್ಟು. ಅದು ನಿನ್ನೆ ಸಂಜೆ ಬಂದದ್ ಮಳೆ. ಈಗ ಒಂದು ತಣ್ಣಗಿನ ಹಾಡನ್ನ ಕೇಳಿಸಿ ನೀವು ನಮ್ಗೆ.
1: ಸರ್, ನನಗೆ ರಾಜೇಶ್ವರಿ ಚಿತ್ರದಲ್ಲಿ.
0: ಇನ್ನೊಂದ್ಸಲ ಹೇಳಿ.
1: ಚಿತ್ರ ರಾಜೇಶ್ವರಿ ಮೇಡಮ್.
0: ರಾಜೇಶ್ವರಿ ಯಾರು ನಟಿಸಿದ್ರು?
1: ಅದು ಅಶೋಕ್ ಮತ್ತೆ ಸುಮಿತ್ರಾ ಅವ್ರು ನಟಿಸಿರೋದು ಮೇಡಮ್.
0: ಯಾವ ಹಾಡು? ಚಂದದ ಹಾಡು. ಚಂದಕ್ಕೆ ಹಾಡಿದ್ರೆ
2: ಕಣ್ಣು ಮಾತುಗಳಲ್ಲಿ, ಎಲ್ಲು ಕಣ್ಣುಗಳಲ್ಲಿ, ಕಣ್ಣು ಮಾತುಗಳಲ್ಲಿ ಆನಂದಮಯ ಒಲವಾಯಿತು ಅಂತ ಹಾಡಿದೆ. ಅದ್ಭುತವಾಗಿತ್ತು ಮೇಡಮ್.
0: ಚಂದದ ಹಾಡು, ಚಂದದ ಹಾಡು ಕೇಳಿಸುವ. ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ.
1: ಥ್ಯಾಂಕ್ ಯು ಸೋ ಮಚ್.
0: ಓಕೆ ಓಕೆ, ಸರಿ ಸರಿ. ಕೇಳುಗರೆ, ಇದೀಗ ಯಾರು ಸುಬ್ರಹ್ಮಣ್ಯ ಅವರು ಬೆಂಗಳೂರಿಂದ ಕರೆ ಮಾಡಿ ರಾಜೇಶ್ವರಿ ಚಿತ್ರದ ಹಾಡನ್ನ ಕೇಳಿದ್ರು. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡಿ 6364240949. ಇದೀಗ ಮತ್ತೊಂದು ಕರೆ ಉಂಟು, ನೋಡೋಣ. ನಮಸ್ತೆ ಹಲೋ.
3: ನಮಸ್ತೆ,
0: ಯಾರಿದು?
3: ಶ್ರೀಪತಿ ಕಲಂಬಾಡಿ.
0: ಶ್ರೀಪತಿ ಕಲಂಬಾಡಿಯಿಂದ ನಾನು ನಿಮ್ಮಲ್ಲಿ ಮೊದಲನೇ ಬಾರಿ ಮಾತನಾಡ್ತಾ ಇರೋದು ಅಂತ ಅನ್ಕೊಳ್ತೇನೆ.
3: ಇಲ್ಲ ಇಲ್ಲ,
0: ಮಾತಾಡಿದ್ದೇನಾ?
3: ಮಾತಾಡಿದ್ದೆ. ಹೌದು
0: ಹೌದಾ?
3: ಹೌದು.
0: ಇದು ಕಲಂಬಾಡಿಯಲ್ಲಿ ಬರ್ತದೆ?
3: ಅದು ಕಾರ್ಕಳ.
0: ಕಾರ್ಕಳ,
3: ನಾವಿರೋದು ಮಂಗಳೂರಲ್ಲಿ.
0: ಹೌದಾ? ಮಂಗಳೂರಲ್ಲಿ ಎಲ್ಲಿ?
3: ಕುದ್ರೋಳಿ.
0: ಕುದ್ರೋಳಿ,
3: ಅಳಕೆ. ಅಳಕೆ, ಹೌದು,
0: ಅಳಕೆಯಲ್ಲಿ. ಓಕೆ, ಇಲ್ಲೇ ಹತ್ರ ಇದ್ದೀರಿ.
3: ಹೌದು, ಹತ್ರ ಇದ್ದೀರಿ, ಅಳಕೆ.
0: ಶ್ರೀಪತಿ ಅವರು ಯಾವ ಹಾಡು ಕೇಳುವ ಇವತ್ತು?
3: ನನ್ಗೆ ನೀನೆ ರಾಮ ನೀನೆ ಸಾಮ ಅಂತೇಳಿ ಒಂದು ಹಾಡು ಉಂಟಲ್ಲ.
0: ನೀನೆ ರಾಮ
3: ನೀನೆ ಸಾಮ,
0: ಯಾವ ಫಿಲ್ಮ್ ಹೇಳಿದು? ಸುದೀಪ್ ಅವರಿದ್ರು
3: ಎಲ್ಲ. ಅದು
0: ಸುದೀಪ್ ಅವರು ನಟಿಸಿದಂತ ಫಿಲ್ಮ್.
3: ಹೌದೌದು ಹೌದು ಹೌದು.
0: ನನಗೂ ನೆನಪಿಗೆ ಬರ್ತಾ ಇಲ್ಲ ಯಾವ

0: ಮೇಡಮ್ ಮಯೂರ ಚಿತ್ರದಲ್ಲಿ
1: ಮಯೂರ
0: ಏನೋ ಮಂಗಣ್ಣ ನೀನು ಕೇಳೋ ತಿಮ್ಮಣ್ಣ ಅನ್ನೋ ಟೈಟಲ್ ಮೇಡಮ್.
1: ಹೌದಾ, ನಾನು ಕೇಳಿಲ್ಲ ಹಾಡು.
0: ಮೇಡಮ್ ಅದು ಕೇಳಕ್ಕೆ ಚೆನ್ನಾಗಿದೆ. ಈಗ ನನ್ನ ಅಂತ ಒಂದು ಕೇಳಿದೆ ಗೊತ್ತಲ್ಲ ಮೇಡಮ್, ಅಂತ ಸಿನಿಮಾ ಒಂದು ನಂಬಿತ್ತು.
1: ಹೌದೌದು,
0: ನಿನ್ನ ಕಂಡು ಆಡೋ ಅದೇ ನೋಡಿ.
1: ಮೊನ್ನೆ ಮೊನ್ನೆ ಲಾಸ್ಟ್ ವೀಕ್
0: ಮೊನ್ನೆ ಅದು. ಮತ್ತೆ ಈ ಮಯೂರಾದ ಕೇಳೋ ಮಂಗಣ್ಣ ಇದೆ ಹಾಡು ರೆಕಾರ್ಡಿಂಗ್ ಅಲ್ಲಿ ಧ್ವನಿ ಬೇಕಾದ್ರೆ ಬಂದಿಲ್ಲ, ಕ್ಯಾಸೆಟ್ ಬಂದಿಲ್ಲ.
1: ಈಗ ನಮಗೆ ಸಿಗ್ಬೋದಾ?
0: ನಿಮ್ಗೆ ಖಂಡಿತ ಸಿಗುತ್ತೆ ಮೇಡಮ್, ಅದಕ್ಕೆ ನಾನು ಫೋನ್ ಮಾಡಿತ್ತು.
1: ಹೌದಾ,
0: ಯಾವ್ದು ಪ್ರಸಾರ ಆಗಿಲ್ಲ, ನೀವು ಪ್ರಸಾರ ಮಾಡಿದ್ರೆ ರೇಡಿಯೋ ಸಾರಂಗಲ್ಲಿ ಫಸ್ಟ್ ಪ್ರಸಾರ ಆಗ್ತಾರೆ.
1: ಹೌದಾ, ಏನು ಕೇಳೋ ಮಂಗಣ್ಣ? ಸರಿ,
0: ಕೇಳೋ ಮಂಗಣ್ಣ, ನೀ ಕೇಳೋ ತಿಮ್ಮಣ್ಣ ಅನ್ನೋ ಆಡ್ತಾರೆ.
1: ಆಯ್ತು, ಕೇಳಿಸುವ ಕೇಳಿಸುವ.
0: ಎರಡರಲ್ಲಿ ಒಂದು ವಿಶೇಷ ಅಂದ್ರೆ ಈಗ ನೀವು ಹಾಕಿದಾಗ ನಿಮ್ಮಲ್ಲೇ ಫಸ್ಟ್ ಪ್ರಸಾರ ಆಗ್ತಾರದು.
1: ನಮ್ಮಲ್ಲೇ ಮೊದಲು
0: ಆಕಾಶವಾಣಿಯಲ್ಲಿ, ಎಲ್ಲಾ ಆಕಾಶವಾಣಿಗಳಲ್ಲಿ ನಿಮ್ಮಲ್ಲಿ ಈಗ ಮೊದಲು ಪ್ರಸಾರ ಆಗ್ತಾರದು ಅನ್ಕೋತೀನಿ ನಾನು.
1: ಹೌದಾ, ಆಯ್ತು, ಕೇಳಿಸುವ ಕೇಳಿಸುವ. ನಮಸ್ತೆ.
0: ಹಲೋ,
1: ನಮಸ್ತೆ ಪುಟ್ರಾಜ್ ಅವರೇ, ನಮಸ್ತೆ. ಶ್ರೋತೃಗಳು, ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗಲ್ಲಿ ಹಾಡು ಕಾರ್ಯಕ್ರಮ. ಇದೀಗ ಬನ್ನಿ, ಕೇಳ್ತಾ ಬರುವ ಇನ್ನೊಂದು ಚಂದದ ಹಾಡನ್ನ.
2: ಲೇಟೆಸ್ಟ್ ಅಪ್ಡೇಟ್ಸ್ ಗೆ ಪುಟ್ರಾಜ್ ಚಾನೆಲ್ ಸಬ್ಸ್ಕ್ರೈಬ್ ಕರೆ, ಬಟನ್ ಅಲ್ಲಿ ಪ್ರೆಸ್ ಕರೆ.

ಕೇಳುಗರೆ, ಇದೀಗ ನಾವು ಆಲಿಸಿದ್ದು ಬೆಂಗಳೂರಿನ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಕೇಳಿದಂತಹ ರಾಜೇಶ್ವರಿ ಚಿತ್ರದ ಗೀತೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಕರೆ ಮಾಡಿ 6364209949. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂಗ್ ಕಾರ್ಯಕ್ರಮ ಒಲವಿನ ಹಾಡು. ನಿಮ್ಮ ಜೊತೆ ಮಾತನಾಡ್ತಾ ಇರೋದು ನಾನು, ಗಾಯತ್ರಿ ನಾನಿಲ್. ಈ ಕಾರ್ಯಕ್ರಮದಲ್ಲಿ ನೀವು ಸುಮಾರು ಜನ ನಿಮ್ಮ ಇಷ್ಟದ ಹಾಡನ್ನ ಕೇಳ್ತಾ ಬಂದ್ರೆ, ನಮ್ಮಲ್ಲಿ ಒಂದಷ್ಟು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಒಂದಷ್ಟು ತಾಂತ್ರಿಕ ಅಡಚಣೆ ಈಗಲೂ ಕೂಡ ಇದೆ. ದಯವಿಟ್ಟು ಅದಕ್ಕಾಗಿ ನಾವು ವಿಷಾದಿಸ್ತೇವೆ. ಆದರೂ ಕೂಡ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳ್ತಾ ಬಂದ್ರೆ, ಇದೀಗ ಮುಂದಿನ ಹಾಡನ್ನ ಕೇಳುವಂತಹ ಸಮಯ. ಶ್ರೀಪತಿ ಕಲಂಬಾಡಿ ಅವರು ಕರೆ ಮಾಡಿ ನೀನೇ ರಾಮ ನೀನೇ ಶ್ಯಾಮ ಅನ್ನುವಂತಹ ಒಂದು ಹಾಡನ್ನ ಕೇಳಿದ್ರು. ಇದೀಗ ಮತ್ತೊಂದು ಕರೆ ಉಂಟು. ನಿಮ್ಮ ಹಾಡನ್ನು ಕೊಟ್ಟೆ ಅಲ್ವಾ ನಾನು? ವರ್ಣಚಕ್ರ ಫಿಲ್ಮ್ ಉಂಟು, ಅದರಲ್ಲಿ ಇನ್ನೊಂದು ಚಂದದ ಹಾಡು ಉಂಟು, ನೀನನ್ನ ತಾಯಿಯಾಗಿ ಅನ್ನುವಂತ ಇನ್ನೊಂದು ಚಂದ ಹಾಡು. ಆಯ್ತಾಯ್ತು ಆಯ್ತು. ಚಂದ್ರಶೇಖರ್ ಅವರೇ ನಮಸ್ತೆ ನಮಸ್ತೆ ನಮಸ್ತೆ. ಕೇಳುಗರೆ, ಕರೆ ಮಾಡಿ ನೀವು ಕೂಡ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಕರೆ ಮಾಡಿ ಇದೀಗ ಸಿ ಟಿ ಚಂದ್ರಶೇಖರ್ ಅವರು ಕರೆ ಮಾಡಿ ಹೇಳಿದ್ರು. ಅವರ ಹಾಡನ್ನ ನಾನು ಆಗ್ಲೇ ಕೇಳಿಸಿದ್ದೆ, ವರ್ಣಚಕ್ರ ಚಿತ್ರದ ಹಾಡನ್ನ ಕೇಳಿಸಿದ್ದೆ ನಾನು. ಜ್ವಾಲಾಮುಖಿ ಅನ್ನುವಂತ ಒಂದು ಹಾಡನ್ನ ಕೇಳಿಸಿದ್ದೆ. ಅದರಲ್ಲಿ ಏನು ಜ್ವಾಲಾಮುಖಿ ಅನ್ನುವಂತ ಹಾಡಲ್ಲಿ ಏನು ಬಾಂಡ್ ಸ್ಟೈಲಲ್ಲಿ ಯಾರೋ ನಟನೆ ಮಾಡಿದ್ರು ಅಂತ ಹೇಳಿದ್ರು ಅನಂತನಾಗ್ ಅವರು. ಇದೀಗ ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ನೀವು ಆಲಿಸ್ತಾ ಇರೋದು ರೇಡಿಯೋ ಸಾರಂ. ಇದೀಗ ನಾವು ಕೇಳ್ತಾ ಬರುವ ಯಾರ ಹಾಡು? ಶ್ರೀಪತಿ ಕಲಂಬಾಡಿ ಅವರು ಕೇಳಿದಂತ ಹಾಡು ನೀನೇ ರಾಮ ನೀನೇ ಶ್ಯಾಮ ಅನ್ನುವಂತ ಹಾಡನ್ನ ಕೇಳಿದ್ರು. ಫಿಲ್ಮಿನ ಹೆಸರು ಮುಕುಂದ ಮುರಾರಿ ಅಂತ ಹೇಳಿ ಸುದೀಪ್ ಅವರು ನಟಿಸಿದ್ರು. ಬನ್ನಿ ಅದೇ ಹಾಡನ್ನು ನಾವು ಕೇಳ್ತಾ ಬರುವಾ.

ಕೇಳಿದ್ರೆ ಇದು ಈ ದಿನದ ಒಲವಿನ ಹಾಡು ಕಾರ್ಯಕ್ರಮ. ನಿಮ್ಮಲ್ಲಿ ಸುಮಾರು ಜನ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಿದ್ರಿ. ಈಗ ಕೊನೆಯದಾಗಿ ಕರೆ ಮಾಡಿದಂತಹ ಎಲ್ಲರಿಗೂ ಹಾಗೆ ಕಾರ್ಯಕ್ರಮವನ್ನ ಆಲಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೇನೆ. ಈಗ ಕೊನೆಯದಾಗಿ ಯಾರು ಬೆಂಗಳೂರಿನ ಮಳವಳ್ಳಿಯ ಪುಟ್ಟರಾಜ್, ಬೆಂಗಳೂರಲ್ಲ ಮಳವಳ್ಳಿಯ ಪುಟ್ಟರಾಜ್ ಅವರು ಕರೆ ಮಾಡಿ ಮಯೂರ ಚಿತ್ರದ ಹಾಡನ್ನ ಕೇಳಿಸಿ ಅಂತೇಳಿ ಹೇಳಿದ್ರು. ಇದು ಆಡಿಯೋದಲ್ಲೂ ಇಲ್ಲ, ಆದರೂ ಪ್ರಸಾರ ಆದರೆ ನಿಮ್ಮಲ್ಲೇ ಮೊದಲನೇ ಬಾರಿ ಅಂತೇಳಿ ಹೇಳಿದ್ರು. ಕೇಳೋ ಮಂಗಣ್ಣ ಅನ್ನುವಂತಹ ಹಾಡು. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಅದೇ ಹಾಡನ್ನ ಕೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ರೋಷಾದ್ವೇಷ ಮೋಸಗೆಂದು ಒಳ್ಳೆಯದೇನಲ್ಲ ರೋಷಾದ್ವೇಷ ಮೋಸಗೆಂದು ಒಳ್ಳೆಯದೇನಲ್ಲ ನೊಂದ ಜನರ ಶಾಪದಿಂದ ಪಾಪಿ ಉಳಿಯೋಳ ಈ ಪಾಪಿ ಉಳಿಯೋಳ ಕೇಳು ಮಂಗಣ್ಣ ನೀ ಕೇಳು ತಿಮ್ಮಣ್ಣ ಹೇಗೆ ನೀನು ಹೀಗೆ ಮುಂದೆ ಚಿಂತೆ ಬೇಡಣ್ಣ ಐದು ಜನರು ನಾಶವಾಗೋ ಕಾಲ ಮಂಗಣ್ಣ

ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾಲಂಗ್ 107.8 FM ಸಮಾಜಮುಖಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಸಮಾಜದ ಸ್ವಾಸ್ಥ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸೇವೆಯನ್ನ ಮಾಡ್ತಾ ಇರುವವರು, ಹೋರಾಟವನ್ನ ಮಾಡ್ತಾ ಇರುವಂತ

0: ಉನ್ನತ ಸೇವೆಯನ್ನು ಮಾಡ್ತಾ ಇರುವಂತ ಸಮಾಜಮುಖಿ ವ್ಯಕ್ತಿತ್ವ ಶ್ರೀ ಬೆನಡಿಕ್ಟ್ ಫೆರ್ನಾಂಡಿಸ್ ಅವರು ಇವತ್ತಿನ ಈ ಹೊತ್ತು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಬೆನಡಿಕ್ಟ್ ಫೆರ್ನಾಂಡಿಸ್ ಅವ್ರ ಜೊತೆ ಮಾತಾಡೋಣ.
1: ಎಸ್ ಸರ್, ಹೆಚ್ಚಾಗಿ ಒಂದು ಕೆಲಸದಿಂದ ನಿವೃತ್ತರಾದ ಮೇಲೆ ಹೆಚ್ಚಿನವರು ಬಹಳ ಏನು ಆರಾಮ ಜೀವನವನ್ನು ನಡೆಸಬೇಕು ಅಂತ ಅಂದುಕೊಳ್ತಾರೆ. ಬಟ್ ನೀವು ಕೆಲಸದ ನಂತರ ತುಂಬಾ ಬಿಸಿ ಆದ್ರಂತ ಸರ್?
2: ಖಂಡಿತವಾಗಿ ಮೊದಲು ನಾನು ಅದೇ ರೀತಿ ಇದ್ದೆ. ಮುಂದಿನ ನಾವು ಏನು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಾಗ ಇದು ನಮ್ಮ ನಾವು ಯೂಶುವಲಿ ವಿಜಿಲೆನ್ಸ್ ಡ್ಯೂಟಿ ಇತ್ತು ನಮ್ದು, ಆವಾಗಲೂ ಅವರಾತ್ರಿ ಕೆಲಸಗಳು, ಇವಾಗಲೂ ಅದೇ ರೀತಿ ಮುಂದುವರಿಸ್ತಾ
1: ಇದ್ದೇನೆ. ನಿಮ್ಮ ಎಲ್ಲಿ ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ? ನೀವು
2: ಮಂಗಳೂರಲ್ಲಿ ಆದದ್ದು. ಈಗ ನಿಮ್ಮ ಸೈಂಟ್ ಅಲೋಶಿಯಸ್ ಕಾಲೇಜ್ ಅಲ್ಲಿ ನಾನು ಬಿಕಾಂ ಗ್ರಾಜ್ಯುಯೇಟ್ ಆಗಿದ್ದೆ. ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಟ್ ಆಗಿಬಿಟ್ಟು ಅದರಲ್ಲಿ ಪದೋನ್ನತಿ ಪಡೆದು ಕೊನೆಗೆ ಅಸಿಸ್ಟೆಂಟ್ ಕಮಿಷನರ್ ಜಿ ಎಸ್ ಟಿ ಆಗಿ ರಿಟೈರ್ಡ್ ಆಗಿಬಿಟ್ಟೆ.
1: ಓಕೆ ಓಕೆ ಓಕೆ ಓಕೆ. ಸೊ ಹಾಗಾದ್ರೆ ದೇಶ ಕರ್ನಾಟಕ ಹಲವು ಕಡೆಗೆ ಹೋಗಿದ್ದೀರಿ?
2: ಹೌದು. ಅಲ್ಲಿ ಆವಾಗ ಇನ್ವೆಸ್ಟಿಗೇಷನ್ ಬೇರೆ ಬೇರೆ ರೂಪಗಳಲ್ಲಿ ಇತ್ತು. ಮಂಗಳೂರಲ್ಲಿ ಉದಾಹರಣೆಗೆ ಇಲ್ಲಿ ಅಡಿಕೆಯಲ್ಲಿ ಬಹಳ ತೆರಿಗೆ ಕಳ್ಳತನ ಆಗ್ತಾ ಇದೆ, ಇವತ್ತಿಗೂ ನಡೀತಾ ಇದೆ. ಸೊ ಇದನ್ನು ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸ್ಟಡಿ ಮಾಡಿದೆ, ಯಾಕೆ ಇದು ಕಳ್ಳತನ ಆಗ್ತದೆ ಅಂತೇಳಿ. ತೆರಿಗೆ ಕಳ್ಳತನ ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಉತ್ತರ ಭಾರತದವರು ಹೆಚ್ಚಾಗಿ ಅಡಿಕೆ, ನಮ್ದು ಏನು ಮಂಗಳೂರು ಅಡಿಕೆ ಬಹಳ ಫೇಮಸ್ ಅದು, ಮಂಗಳೂರು ಅಡಿಕೆ ಇದು ಉತ್ತರ ಭಾರತಕ್ಕೆ ಹೋಗುತ್ತೆ, ವಿಶೇಷವಾಗಿ ಗುಜರಾತಿಗೆ. ಇವರಿಗೆ ಬಿಲ್ಲಲ್ಲಿ ಮಾಲ್ ಬೇಡ, ಇದಕ್ಕೆ ಬೈಯರ್ಸ್ ಮಾರ್ಕೆಟ್ ಅಂತ ಹೇಳ್ತಾರೆ, ಖರೀದಿದಾರರ ಕಂಟ್ರೋಲ್. ಸೊ ಇದಕ್ಕೆ ಈಗ ಬೈಯರ್ಸ್ ಬಿಲ್ಲಲ್ಲಿ ಈಗ ಒಂದು ವಸ್ತುವನ್ನು ಸೇಲ್ ಮಾಡಬಾರ್ದು ಅಂತ ಅಂದ್ರೆ ಆ ರೀತಿಯಲ್ಲಿ ಆ ವ್ಯಾಪಾರ ನಡೀತದೆ. ಸೊ ಇವತ್ತಿಗೂ ಅದೇ ರೀತಿ ಇದೆ. ಸೊ ಇವಾಗ ಏನ್ ಮಾಡ್ತಾರೆ, ಇದನ್ನು ಅದಕ್ಕೆ ಬೇಕಾದ ಸಾಗಾಣಿಕೆದಾರರಿದ್ದಾರೆ. ಸೊ ಇವರು ಎಲ್ಲರನ್ನು ಬ್ರೈಬ್ ಮಾಡಿ ಎಲ್ಲರನ್ನು ಇದು ಮಾಡಿಬಿಟ್ಟು ಇವತ್ತಿಗೂ ಇದು ನಡೀತಾ ಇದೆ. ಸೊ ಈ ರೀತಿ ಕಳ್ಳತನ ಮಾಡಿ ಅದು ಗುಜರಾತ್ ವರೆಗೆ ಹೋಗುತ್ತೆ, ಅಲ್ಲಿಂದ ಪಾಕಿಸ್ತಾನ ಕೂಡ ಹೋಗುತ್ತೆ ಅಂತ ಸುದ್ದಿ. ಸೊ ಇದನ್ನು ನಾನು ಇನ್ವೆಸ್ಟಿಗೇಷನ್ ಮಾಡಿ ಈ ವಿಷಯವನ್ನು ಫೈಂಡ್ ಔಟ್ ಮಾಡಿ ನಮ್ಮ ಕ್ಯಾಮ್ಕೋ ಸೊಸೈಟಿಯಿಂದಲೇ ಒಂದ್ಸಲ ನಾನು ಸುಮಾರು ಒಂದು 85 ಲಕ್ಷ ರೂಪಾಯಿ ಆ ಪೀರಿಯಡ್ ಅಲ್ಲಿ ನಾನು ಕಲೆಕ್ಟ್ ಮಾಡಿದ್ದೆ. ಸಿ ಫಾರ್ಮ್, ಬೋಗಸ್ ಸಿ ಫಾರ್ಮ್ ಇಶ್ಯೂ ಮಾಡ್ತಾ ಇದ್ರು. ಸೊ ಈ ರೀತಿ ನಡೆದಿದೆ ಅಡಿಕೆ ವ್ಯಾಪಾರ.
1: ಸೊ ಸರ್, ನಿಮ್ಗೆ ಈ ಒಂದು ಹೋರಾಟದ ಮನೋಭಾವ ಅಥವಾ ತಪ್ಪು ಮಾಡಿದ್ದನ್ನ ಖಂಡಿಸಬೇಕು, ಅದರನ್ನು ವಿರೋಧಿಸಬೇಕು ಅನ್ನುವಂತ ಮನೋಭಾವನ ಯಾವಾಗದಿಂದ ಹುಟ್ಟಿತು ಅಂತ?
2: ನಾವು ಇಲಾಖೆಯಲ್ಲಿ ಇರುವಾಗಲೇ ನಮ್ಮ
1: ನಿಮ್ಮ ಬಾಲ್ಯದಲ್ಲಿ ಕಾಲೇಜ್ ಡೇಸ್ ಅಲ್ಲಿ ಏನಿರಲಿಲ್ಲ ಹೇಗೆ?
2: ಇಲ್ಲ, ಕಾಲೇಜ್ ಡೇಸ್ ಅಲ್ಲಿ ಇಲ್ಲ, ಕಾಲೇಜ್ ಡೇಸಲ್ಲಿ ಬರೀ
1: ಓದೋದೇ
2: ಒಂದು ದೊಡ್ಡ ವಿಷಯ ಇತ್ತು. ಅದನ್ನೇ ಮಾಡ್ತಾ ಇದ್ದೆ, ಯಾಕಂದ್ರೆ ನಾವಲ್ಲಿ ಎಲ್ಲಿಯಾದರೂ ಫೇಲ್ ಆದರೆ ನಮ್ಗೆ ಗ್ಯಾರೇಜಿಗೆ ಹಾಕ್ತಾರೆ ಅಂತೇಳಿ ನಮ್ಮ ತಂದೆ ಬಹಳ ಸ್ಟ್ರಿಕ್ಟ್ ಇದ್ರು, ಹಾಗೆ ನಮಗೆ ಓದೋದೇ ಒಂದು ಬೇರೆ ಯಾವ ವಿಷಯ ಇರ್ತಿರ್ಲಿಲ್ಲ. ಸೊ ನಾನು ಇಲ್ಲಿ ಎಲೋಶಿಯಸ್ ಅಲ್ಲಿ ಯಾವಾಗಲೂ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಬರ್ತಾ ಇತ್ತು. ಅವಾಗ ನಮಗೆ ಒಂದು ಇನ್ಸೆಂಟಿವ್ ಕೊಡ್ತಾ ಇದ್ರು ಒಂದು ಸಬ್ಜೆಕ್ಟ್ಗೆ 20 ರೂಪಾಯಿ ಅಂತ ಹೇಳಿ. ಸೊ ಅಂದ್ರೆ ಅದು 20 ರೂಪಾಯಿ ಕೊಡ್ತಿರ್ಲಿಲ್ಲ, ಅದು ಒಂದು ಕೂಪನ್ ಕೊಡ್ತಾ ಇದ್ರು. ಸ್ಕೂಲ್ ಬುಕ್ ಕಂಪನಿ ಕೊಟ್ರೆ ಅವರೊಂದು ನೆಕ್ಸ್ಟ್ ಇಯರ್ ಬುಕ್ ಹೇಳ್ಬೇಕು ನಾವು ಯಾವ್ದಂತೇಳಿ, ಅದಕ್ಕೆ ಒಳ್ಳೆ ಕಲರ್ ಬೈಂಡ್ ಹಾಕಿ ನಮ್ಗೆ ಇಲ್ಲಿ ಆನ್ಯುವಲ್ ಡೇ ಟೈಮ್ ಅಲ್ಲಿ ಅದನ್ನು ಸ್ಟೇಜಿಗೆ ಕರೆದು ಕೊಡ್ತಾ ಇದ್ರು.
1: ನಂತರ ನೀವು ಕೆಲಸ ಸೇರಿದ ನಂತರ ಅಂದ್ರೆ ಅಲ್ಲಿನ ವ್ಯವಸ್ಥೆ ನೋಡಿ ನಿಮ್ಮಲ್ಲಿ ಬಗ್ಗೆ ಹೋರಾಡಬೇಕು ಅಂತ ಅನಿಸ್ತ ಹೇಗೆ?
2: ಹೌದು, ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಅಲ್ಲಿ ಏನದ್ರ ಬಗ್ಗೆ ಹೇಳಿ ನಾನು ಹೇಳಕ್ಕೆ ಬಹಳ ವರ್ಸ್ಟ್ ಪರಿಸ್ಥಿತಿ ಇದೆ. ಯಾಕೆ ಅವರು ಏನು ಚಿಲ್ಲರೆ ಬಿಸಾಡ್ತಾರೆ, ಅದನ್ನು ತಿಂದು ಇವರೆಲ್ಲ ಅಧಿಕಾರಿಗಳು ಈ ರೀತಿ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ದೇಶದ ರೆವಿನ್ಯೂ ಬಹಳ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ನಾನು ಇತ್ತೀಚೆಗೆ ಸೀತಾರಾಮನ್ ಇವರನ್ನು ಫೈನಾನ್ಸ್ ಮಿನಿಸ್ಟರ್ ಒಂದ್ಸಲ ಭೇಟಿ ಆಗ್ಬೇಕಂತ ಕೂಡ ಆಲೋಚನೆ ಮಾಡಿದ್ದೆ ರಿಟೈರ್ಡ್ ಆದ್ಮೇಲೆ. ಏನಂತ ಹೇಳಿದ್ರೆ, ನೀವು ಸಾರ್ವಜನಿಕರಿಗೆ ಕೂಡ ಒಂದು ಚಾನ್ಸ್ ಕೊಡಿ, ಈಗ ಒಂದು ವೆಹಿಕಲ್ ಎಂಟರ್ ಮಾಡಲಿಕ್ಕೆ ಒಂದು ಆ್ಯಪ್ ಡೆವಲಪ್ ಮಾಡಿ, ಏನಾದರೂ ಒಂದು ಅವ್ರಿಗೆ ಗೊತ್ತಿರುತ್ತೆ. ವಿಶೇಷವಾಗಿ ನಮ್ಮ ಲೋಡರ್ಸ್ ಇದ್ದಾರೆ, ನಮ್ಮ ಮಾರ್ಕೆಟಲ್ಲಿ ಲೋಡರ್ಸ್ ಸಣ್ಣ ಸಣ್ಣವ್ರು ಇದ್ದಾರೆ, ಅವ್ರಿಗೆ ಗೊತ್ತಿದೆ ಕಳ್ಳತನ ಎಲ್ಲಿ ನಡೀತದೆ ಅಂತೇಳಿ. ನೀವು ಅವರಿಗೆ ಒಂದು ಇನ್ಸೆಂಟಿವ್ ಕೊಡಿ, ಒಂದು ಲಾರಿ ಅವನು ಇಂಥ ಇಂಥಲ್ಲಿ ಕಳ್ಳತನ ಆಗ್ತದೆ ಅಥವಾ ಏನು ಬೇಡ, ಒಂದು ಅಡಿಕೆ ಗಾಡಿ ಫಾರ್ ಎಕ್ಸಾಂಪಲ್ ಅಡಿಕೆ ಹೇಳುವ, ಅದೇ ರೀತಿ ಬೇರೆ ಗವರ್ಮೆಂಟ್ಸ್ ಕೂಡ ಇದೆ. ಸೊ ಒಂದು ಎಂಟರ್ ಮಾಡಿದರೆ, ಆ್ಯಪಲ್ಲಿ ಎಂಟರ್ ಮಾಡಿದರೆ ಅದು ಆಟೋಮ್ಯಾಟಿಕ್ಲಿ ಸಿಸ್ಟಮ್ಗೆ ಹೋಗಬೇಕು. ಅದಕ್ಕೆ ಬಿಲ್ ಇಲ್ಲದಿದ್ದರೆ ಅದಕ್ಕೆ ಕನಿಷ್ಠ ಅದರ ಹತ್ತಿರದ ಯಾರು ಆಫೀಸರ್ಸ್ ಇದ್ದಾರೆ ಅವರು ಪೆನಲ್ಟಿ ಹಾಕ್ಬೋದು. ಪ್ರೊವಿಷನ್ ಪಬ್ಲಿಕ್ ಅನ್ನು ಇವರು ಇನ್ವಾಲ್ವ್ ಮಾಡಬೇಕು, ಇದರಿಂದ ಇನ್ನೂ ರೆವಿನ್ಯೂ ಜಾಸ್ತಿ ಆಗುತ್ತೆ. ಸೊ ಈಗ ನಮ್ಮಲ್ಲಿ ಏನು ಈಗ ಇತ್ತೀಗ ಇಂಪ್ರೂವ್ ಆಗಿಬಿಟ್ಟಿಗೆ ಸುಮಾರು 2.5 ಲಕ್ಷ ಕೋಟಿ ಕಲೆಕ್ಟ್ ಆಗ್ತಾ ಇದೆ, ಬಟ್ ಇನ್ನೂ ಜಾಸ್ತಿ ಸ್ಕೋಪ್ ಇದೆ.
1: ಸ್ಕೋಪ್ ಇದೆ ಅಲ್ವಾ? ಸೊ ನಾನು ಹೇಳೋದು ಕೇಳಿದ್ದೇನೆ, ಬೆನಡಿಕ್ಟ್ ಸರ್ ಅವರು ಕೆಲಸದಲ್ಲಿ ಇರುವಾಗಲೇ ಅಧಿಕಾರಿಗಳ ವಿರುದ್ಧವೇ ಕೇಸ್ ಹಾಕಿದ್ರು ಅಂತ ಇನ್ವೆಸ್ಟಿಗೇಟ್
2: ಮಾಡಿದ್ರು. ಕೇಸಲ್ಲಿ ಒಂದು ಫರ್ನಿಚರ್ ಇವರು ಟ್ಯಾಕ್ಸ್ ಬಾಕಿ ಇತ್ತು. ಸೊ ಇದನ್ನು

0: ರಿಕವರಿ ಗೋಸ್ಕರ ಫರ್ನಿಚರ್ ತರ್ತಾರೆ. ಫರ್ನಿಚರ್ ಆಕ್ಚುಲಿ ತರಲಿಲ್ಲ, ಸೀಸ್ ಮಾಡ್ತಾರೆ. ಸೀಸ್ ಮಾಡಿಬಿಟ್ಟು ಕೊನೆಗೆ ಆ ಪ್ರಾಪರ್ಟಿ ನಾನು ಒಂದು ಇನ್ಸಿಡೆಂಟ್ ಆದ ಒಂದು 10 ವರ್ಷ ನಂತರ ನಾನು ಚಾರ್ಜ್ ತಗೊಂಡೆ ಆಫೀಸ್. ಫೈಲ್ ಅಲ್ಲಿ ನೋಡಿದ್ರೆ ಬರೀ ಬೀಗದ ಕೈಗಳಿವೆ, ಇದಿದೆ. ಇದು ಏನಂತ ನೋಡಿದ್ರೆ ಇವರು ಸೀಸ್ ಮಾಡಿದ್ರು. ಸೀಸ್ ಮಾಡಿ ಆಮೇಲೆ ಅದ್ರಲ್ಲಿ ರಿಪೋರ್ಟ್ ಇತ್ತು ಫರ್ನಿಚರ್ ಅಲ್ಲಿ ಇಲ್ಲ ಅಂತೇಳಿ. ಸೊ ಇದನ್ನ ನೋಡಿ ನಾನು ಸಂಬಂಧಪಟ್ಟ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವರ ಮೇಲೆ ಪ್ರಕರಣ ದಾಖಲಿಸಿದೆ.
1: ಅಧಿಕಾರಿಗಳಿದ್ರು,
0: ಅವರೆಲ್ಲ ಉನ್ನತ ಸ್ಥಾನದಲ್ಲಿ, ಕೊನೆಗೆ ಅವರೆಲ್ಲ ಸೇರಿ ನನ್ನ ಮೇಲೆ ಕೂಡ ಒಂದು ಪ್ರಕರಣ ದಾಖಲಿಸಿದ್ರು. ಬಟ್ ಇವತ್ತಿಗೆ ಅದನ್ನು ಪಿಸಿ ಇದ್ದದ್ದು ಸಿಸಿ ಆಗಿದೆ. ಸೊ ಕೇಸ್ ಈಗ ನಡೀತಾ ಇದೆ.
1: ಇದೊಂದು ಕೆಲಸದಲ್ಲಿ ಇದ್ದುಕೊಂಡೇ ಮಾಡೋದು ಹೇಳಿದ್ರೆ ಅದು ಸಣ್ಣ ವಿಷಯ ಅಲ್ಲ,
0: ಸಣ್ಣ ವಿಷಯ ಅಲ್ಲ. ಅದು ಸ್ವಲ್ಪ ಅಂತ ಹೇಳಿದ್ರೆ ಈ ನಮ್ಮ ಇದರ ವಿರುದ್ಧ ಈಜಾಡೋದು ಅಂತ ಹೇಳ್ತಾರಲ್ಲ, ತೆರೆಯ ವಿರುದ್ಧ. ಸೊ ಇದು ಸ್ವಲ್ಪ ಕಷ್ಟದ ವಿಷಯ. ವಿ ಆರ್ ಕಾಲ್ಡ್ ವಿಶಲ್ ಬ್ಲೋವರ್ಸ್, ಬಟ್ ಈಗ ಪ್ರೊಟೆಕ್ಷನ್ ಇದೆ, ವಿಶಲ್ ಬ್ಲೋವರ್ಸ್ ಪ್ರೊಟೆಕ್ಷನ್ ಆಕ್ಟ್ ಎಲ್ಲ ಬಂದಿದೆ. ಬಟ್ ಸ್ಟಿಲ್ ಬಹಳ ಮಂದಿ ಇವತ್ತಿಗೂ ವಿಶಲ್ ಬ್ಲೋವರ್ಸ್ ಇದ್ದಾರೆ, ಅವರಿಗೆ ಸ್ಕೋಪ್ ಸಿಗ್ತಾ ಇಲ್ಲ. ಸೊ ಇವರೆಲ್ಲ ಹೊರಗೆ ಬರಬೇಕು, ಹೇಳಬೇಕು ವಿಷಯ ಏನ್ ನಡೀತದೆ ಒಳಗೆ ಅಂತ ಹೇಳಿದ್ರೆ ಹಾಗೆ ಸ್ವಲ್ಪ ನಮ್ಮ ಸಿಸ್ಟಮ್ ಇಂಪ್ರೂವ್ ಆಗ್ಬಹುದು.
1: ಇವತ್ತು ಕೇಳೋದು ನೋಡಿ, ನಿಮ್ಮ ಸುತ್ತಮುತ್ತ ಇದ್ದವರು ಒಂದಿಷ್ಟು ಭ್ರಷ್ಟಾಚಾರದಲ್ಲಿ ಕೂತ್ಕೊಂಡೇ ಹಣ ಮಾಡುವಾಗ ನಿಮ್ಗೆಲ್ಲೂ ಅನಿಸ್ಲಿಲ್ವಾ ಸೊ ಯಾಲ ಇಂಚನೆ ಮಲ್ಪುಗ ಯಾಕೆ ಈ ಹೋರಾಟ ಅಂತೇಳಿ?
0: ಅಲ್ಲಿ ಯಾಕಂದ್ರೆ ಮೊದಲು ಅಂದ್ರೆ ದೇಶ ಪ್ರೇಮ ಅಂತ ಹೇಳ್ತಾರೆ, ಕಷ್ಟಪಟ್ಟು ನೋಡಿ, ಇವತ್ತು ಕಷ್ಟಪಟ್ಟು ನಾವು ಏನು ಎರಡು ಬೆಳಿಗ್ಗೆ ಉಪ್ಪಿನಕಾಯಿ ಆದ್ರೂ ಪರವಾಗಿಲ್ಲ, ಅದನ್ನ ತಿಂದ್ರೆ ಅದಕ್ಕೆ ರುಚಿ ಇದೆ. ಇದೇ ರೀತಿ ನೀವು ಕಳ್ಳತನ ಮಾಡಿ ತಿಂದವನಿಗೆ ಕೊನೆಗೆ ಅದರದ್ದು ಸಮಸ್ಯೆಗಳು ಜಾಸ್ತಿ ಇವೆ. ಇವಾಗ ಇವತ್ತು ನನಗೆ 66 ವರ್ಷ, ಈಗಲೂ ನಾನು ಸುಮಾರು 2 ಗಂಟೆ ಶಟ್ಲ್ ಆಡ್ತಾ ಇದ್ದೇನೆ ಪಾದರ್ ಮುಲ್ಲರ್ಸಲ್ಲಿ. ಹೌದು. ಮತ್ತೆ ಇವತ್ತು ಏನು ಸಮಾಜದ ಏನು ಈಗ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಬೇರೆ ಬೇರೆ ಆಕ್ಟ್ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಕಾನೂನುಗಳನ್ನು ಓದುವುದು, ಇದ್ರ ಬಗ್ಗೆ ನಮ್ಮ ಸಂಘ ಇದೆ, ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಂಘ, ಅದರ ಮುಖಾಂತರ ನಾನು ಪ್ರಕರಣಗಳನ್ನು ನಾವು NGT ಮತ್ತೆ ನಮ್ಮ ಹೈಕೋರ್ಟ್ ಅಲ್ಲಿ ನಾವು ದಾಖಲಿಸ್ತಾ ಇದ್ದೇವೆ. ಮತ್ತು 2 ಕೇಸಲ್ಲಿ ಈಗಾಗಲೇ ನಾವು ವಿನ್ ಆಗಿದ್ದೀರಿ
1: ಸರ್. ಇದು ಇಷ್ಟೆಲ್ಲ ನೀವು ಮಾಡುವಾಗ ಈಗ ತುಂಬಾ ಲೆಕ್ಕಕ್ಕಿಂತ ಹೆಚ್ಚು ಯಾರೆಲ್ಲ ಹೀಗೆ ಇದ್ದಾರೆ ಆಕ್ಟಿವ್, ಅವರನ್ನು ಟ್ರಾನ್ಸ್ಫರ್ ಮಾಡೋ ಲೆಕ್ಕಕ್ಕಿಂತ ಹೆಚ್ಚಲ್ವಾ ಗವರ್ಮೆಂಟ್ ಅಲ್ಲಿ?
0: ನನಗೆ 12 ಸಲ ಟ್ರಾನ್ಸ್ಫರ್ ಆಗಿದೆ. ಸೊ ಬಟ್ ಓದಲ್ಲಿ ಕೂಡ ನಾವು ಇದೇ ಕೆಲಸ ಮಾಡೋದು
1: ಕರ್ನಾಟಕದಲ್ಲಿ.
0: ಹೌದು, ಕರ್ನಾಟಕದಲ್ಲಿ.
1: ಓಕೆ ಓಕೆ.
0: ಮತ್ತೆ

0: ಅವನು ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತ ಅರ್ಥ ಅಂತ.
1: ಅಲ್ಲ ಅದಕ್ಕೇನೆ ಅಧಿಕಾರಿಗಳು ಭಯ ಪಡಬಾರ್ದು. ಏನಾಗುತ್ತೆ, ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್, ಓದಲು ನಿಮಗೆ ಸಂಬಳ ಕೊಡ್ತಾರೆ, ನಿಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಓದೋಕ್ಕೆ ನಿಮಗೆ 10 ಡೇಸ್ ಇಯಲ್ ಆ್ಯಡ್ ಆಗುತ್ತೆ, ನಿಮ್ಮ ಎಲ್ಲ ಖರ್ಚು ಕೊಡ್ತಾರೆ. ಅದು ಆಕ್ಚುಲಿ ನಮಗೆ ಫಸ್ಟ್ ಕ್ಲಾಸ್ ಟ್ರೈನ್ ಟಿಕೆಟ್, ಅದು ಫಸ್ಟ್ ಕ್ಲಾಸ್ ಪ್ಲೇನ್ ಟಿಕೆಟ್ ಇದೆ. ಅಷ್ಟು ನಾವು ಹೋಗೋದು ಆರ್ಡಿನರಿ ಬಸ್ಸಲ್ಲಿ, ಕೊನೆಗೆ ಕ್ಲೈಮ್ ಮಾಡುತ್ತಿದ್ದನ್ನಾದರೂ ಕೂಡ, ಬಟ್ ದಟ್ ಇಸ್ ಎಲಿಜಿಬಿಲಿಟಿ. ಸೊ ಇಷ್ಟು ಬೆನಿಫಿಟ್ಸ್, ಮತ್ತೆ ಅದು ದಿವಸ ಇಯಲ್ ಆ್ಯಡ್ ಆಗುತ್ತೆ, ಇಷ್ಟೆಲ್ಲ ಇದೆ. ಹೋಗಿ ಅಲ್ಲಿ ಏನು ಬೇರೆ ಕಡೆ ಕೆಲಸ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ, ಇದಕ್ಕೆ ತಯಾರಿರಬೇಕು.
0: ಮಂಗಳೂರಲ್ಲಿ ಎಷ್ಟು ಸಮಯ ಇದ್ರಿ ಸರ್?
1: ಮಂಗಳೂರಲ್ಲಿ ಸುಮಾರು ಒಂದು 8 ವರ್ಷ ಇದ್ದೆ.
0: 8 ವರ್ಷ ಮತ್ತೆ ಬೇರೆ ಬೇರೆ ಕಡೆ
1: ಎಲ್ಲ ಕಳಿಸ್ತಾ
0: ಇದ್ದೆ. ಓಕೆ ಓಕೆ. ಈಗ ನೀವು ಬೇರೆ ಬೇರೆ ಕಡೆ ನೋಡಿದ್ದೀರಿ ಸರ್, ಬೇರೆ ಬೇರೆ ಕಡೆಗೆ ಕಂಪೇರ್ ಮಾಡಿದರೆ ನಮ್ಮ ಜಿಲ್ಲೆ ನಮ್ಮ ಮಂಗಳೂರು ಬೆಟರ್ ಅಂತ ನಿಮ್ಗೆ ಅನಿಸುತ್ತಾ? ಅಲ್ಲ, ಇಲ್ಲ ಇಲ್ಲೂ ಕೂಡ ತುಂಬ ಸಮಸ್ಯೆ ಇದೆ ಅಂತ ಅನಿಸ್ತಾ ಸರ್?
1: ಯಾವ ವಿಷಯ
0: ವ್ಯವಸ್ಥೆಯಲ್ಲಿ?
1: ವ್ಯವಸ್ಥೆಯಲ್ಲಿ ಇಲ್ಲ ಇಲ್ಲ, ಎಲ್ಲ ಕಡೆ ಒಂದೇ ರೀತಿ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಾಬ್ಲಮ್ ಇರೋದು ಸೆಲೆಕ್ಷನ್ ಅಲ್ಲಿ. ನಿಮ್ಗೆ ಸೆಲೆಕ್ಟ್ ಆಗಬೇಕಾದ್ರೆ, ಸೊ ನಮಗೆ KPSC ಇದೆ, ನಿಮಗೆ ಗೊತ್ತಿದೆ ಅದು ಏನಂತ ಹೇಳಿ. KPCD ಅದು ಅಷ್ಟು ಪ್ರಚಾರ ಆಗಿದೆ. ಮುಂದಿನ ಬಾಗಿಲಿಂದ ಯಾರು ಎಂಟರ್ ಆಗಲಿಕ್ಕೆ ಆಗುದಿಲ್ಲ, ಎಲ್ಲರೂ ಹಿಂದಿನ ಬಾಗಿಲಿಂದಲೇ ಎಂಟರ್ ಆಗಬೇಕು. ನಿಮಗೆ ಅರ್ಥ ತಿಳಿದಿರ್ಬೋದು ಅಂದ್ರೆ ಆ ರೀತಿಯಾದ ಒಂದು ವ್ಯವಹಾರ ಇದೆ. ಸೊ ಇದು ಸುಲಭದಲ್ಲಿ ನಿಮಗೆ ಯಾರಿಗೆ, ಇವತ್ತು ನಿಮ್ಮ ದಕ್ಷಿಣ ಕನ್ನಡದವರು ಯಾಕೆ ಗವರ್ಮೆಂಟ್ ಜಾಬ್ ಅಲ್ಲಿ ಇಲ್ಲ ಅಂದ್ರೆ, ಇವರಿಗೆ ನಮಗೆ ಯಾರಿಗೂ ಆ ಹಿಂದಿನ ಬಾಗಿಲಿಂದ ಹೋಗುವುದು ನಮಗೆ ದಾರಿ ಗೊತ್ತಿಲ್ಲ.
0: ಅಟ್ ಲೀಸ್ಟ್ ಬಸ್, ಗವರ್ಮೆಂಟ್ ಬಸ್ ಡ್ರೈವರ್ಸ್ ಆಗ್ಲಿ, ಕಂಡಕ್ಟರ್ಸ್ ಆಗ್ಲಿ,
1: ಖಂಡಿತವಾಗಿ ಅಂದ್ರೆ ಹಿಂದಿನ ಬಾಗಿಲಿದೆ. ಅದು ನಾವು ಆ ಲೆವೆಲ್ಗೆ ಹೋಗಲ್ಲ, ದಕ್ಷಿಣ ಕನ್ನಡದವರು ಆ ಲೆವೆಲ್ಗೆ ಹೋಗಲ್ಲ. ಬೇಕಾದ್ರೆ ಓದ್ತಾರೆ, ಬೇಕಾದ್ರೆ ಬೇರೆ ದೇಶಕ್ಕೆ ಹೋಗ್ತಾರೆ. ಅವರು ಈ ರೀತಿ ಭ್ರಷ್ಟ ವ್ಯವಹಾರಕ್ಕೆ ತಲೆ ಬಗ್ಗಿಸುವರು ಯಾರಿಲ್ಲ.
0: ಸರ್, ಈಗ ನಿಮ್ಮ ಇಷ್ಟು ವರ್ಷದ ನಿಮ್ಮ ಅನುಭವ ಇದೆ, ಈ ವ್ಯವಸ್ಥೆಯನ್ನು ಏನು ಹಿಂದಿನ ಭಾಗದಿಂದ ಆಗುವಂಥ ವ್ಯವಹಾರಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಸರ್?
1: ಒಂದು ವಿಷಯ ಹೇಳಬೇಕಾದ್ರೆ, ಒಂದು ನಮ್ಮ SLC ಕರೆಕ್ಷನ್ ಆಗಿ, SLC ಕರೆಕ್ಷನ್ ಇಲ್ಲಿ ಮಂಗಳೂರಲ್ಲಿ ಕರೆಕ್ಷನ್ ಆದಾಗ ಒಂದು ಮ್ಯಾಥ್ಸ್ ಪೇಪರ್ ಇಲ್ಲಿ ಮಂಗಳೂರಿಗೆ ಕರೆಕ್ಷನಿಗೆ ಬಂದಿತ್ತು. ನಮಗೆ ಒಂದು ಮಾಹಿತಿ ಸಿಕ್ತು, ಅದರಲ್ಲಿ ಒಂದು ಆನ್ಸರ್ ಶೀಟ್ ಅಂತ ಇದೆ, ಕೀ ಆನ್ಸರ್ ಕೀ. ಸೊ ಇದನ್ನು ನಮ್ಮ ಪ್ಲೇಸ್ ಅದು ಚಿಕ್ಕೋಡಿಯಲ್ಲಿ ಇಲ್ಲಿ ಒಂದು ಕಡೆ, ಇಲ್ಲಿ ಈ ಮಗು ಯಾರ SLC ಮಗು ಅದು ಬರ್ದಿದೆ, ಬರೆದು ಬಿಟ್ಟ ಕೊನೆಗೆ ಆನ್ಸರ್ ಕೀ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ, ಅದನ್ನು ಅದರಲ್ಲಿ ಎನ್ಕ್ಲೋಸ್ ಮಾಡಿದೆ. ಇನ್ನೊಂದು ಆ ಪೇಪರಲ್ಲಿ ನಾನು 84 RTIಗಳನ್ನು ಹಾಕಿದೆ SLC ಬೋರ್ಡಿಗೆ. ಸೊ ಇವತ್ತು ಅವಾಗ ಚಿಕ್ಕೋಡಿ ಎಲ್ಲ ಫಸ್ಟ್ ಇರ್ತಿತ್ತು.
0: ಹೌದು,
1: ಇವತ್ತು ನೋಡಿ, ಈಗ ಮಂಗಳೂರು ಫಸ್ಟ್
0: ಇದೆ.
1: This is the difference. ಇದು ನೋಡಿ, RT ಇಫೆಕ್ಟ್ ಅಂದ್ರೆ ಅಷ್ಟು ಇಫೆಕ್ಟ್ ಇದೆ.
0: ಹೌದು, ಇನ್ ಬಿಟ್ವೀನ್ ಒಮ್ಮೆ 2-3 ವರ್ಷದ ಹಿಂದೆ ಯಾವುದೋ ಒಂದು ಫಸ್ಟ್ ಬಂತು.
1: ಹೌದು, ಅದೇ ಅದೇ, ಈಗ ಅದಿಲ್ಲ. ಯಾಕೆ ಅಲ್ಲಿ ಈಗ ಸ್ಟಾಪ್ ಆಗಿದೆ, ಅಲ್ಲಿ ಈಗ CC ಕ್ಯಾಮ್ರಾ ಕಡ್ಡಾಯ ಆಗಿದೆ. ನಾವು CC ಕ್ಯಾಮ್ರಾ ಫುಟೇಜ್ ಕೇಳಿದೆವು, ಕೊನೆಗೆ ನಾವು ಅದನ್ನು ಬಹಳ ಮುಂದುವರಿಸಲಿಲ್ಲ, ಬಟ್ ಇನ್ಫಾರ್ಮೇಶನ್ ಅಷ್ಟು ನಾವು ಕೇಳಿದಾಗ ಸ್ವಲ್ಪ ಅವರು ತಲ್ಲಣಿಸಿದ್ರು. ಕೊನೆಗೆ ನನಗೆ ಅಲ್ಲಿ ಒಬ್ಬ

0: ನಾವು ಇಲಾಖೆಯಲ್ಲಿ ಜೆರಾಕ್ಸ್ ಮಾಡಿಕೊಂಡು ಎಷ್ಟು ನಿಮಿಷ ಆದಾಗ ನಾವು ಆಮೇಲೆ ಈಗ ಸರ್ಕಾರ ನಮಗೆ ಅಂಡರ್ಟೇಕಿಂಗ್ ಕೊಟ್ಟಿದೆ ಏನಂತ ಹೇಳಿದ್ರೆ ಅಕ್ಟೋಬರ್ 1, 2025 ನಾವು ಎಲ್ಲ ಲೋಕಲ್ ಅಥಾರಿಟಿ ಲೆವೆಲಲ್ಲಿ ಟ್ರೀ ಅಥಾರಿಟಿ ಎಸ್ಟಾಬ್ಲಿಷ್ ಮಾಡ್ತೇವೆ ಅಂತೇಳಿ. ಸೊ ಇದರಲ್ಲಿ ನಮಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಕೊನೆಗೆ ಇವತ್ತು ಯಾರಿಗೆ ಒಂದು ಜವಾಬ್ದಾರಿ ಒಬ್ಬರಿಗೆ ಬಂದಿದೆ ಈಗ ಟ್ರೀ ಅಥಾರಿಟಿಗೆ, ಒಂದು ಟೌನ್ ಒಳಗೆ, ಒಂದು ಸಿಟಿ ಒಳಗೆ ಅಥವಾ ಒಂದು ವಿಲೇಜಲ್ಲಿ ಗಿಡ ನೆಡುವ ಬಗ್ಗೆ, ಮರ ನೆಡುವ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಟ್ರೀ ಅಥಾರಿಟಿ. ಸೊ ಟ್ರೀ ಅಥಾರಿಟಿ ವಿಲ್ ಬಿ ಸೋಲಿ ರೆಸ್ಪಾನ್ಸಿಬಲ್. ಸೊ ಇದೊಂದು ನಾವು ಒಂದು ಆವಿಷ್ಕಾರ ಅಂತಲೇ ಹೇಳಬಹುದು, ಇದು ಬಹಳ ವಿಷಯ ಗೊತ್ತಿರಲಿಲ್ಲ.
1: ಓಕೆ ಓಕೆ ಓಕೆ. ಸೊ ಈ ಬಗೆಗಿನ ಜಾಗೃತಿಗಳು ಕೂಡ ಈಗ ಹೈವೇ ಏನು ನಾವು ಮಾಡ್ತಾ ಹೋಗ್ತೇವೆ
0: ಹೈವೇಲಿ ಕೂಡ, ಈಗ ನೋಡಿ ಸುಮಾರು 30,000 kilometers ಇದುವರೆಗೆ ರೋಡ್ ನಮ್ಮ ನ್ಯಾಷನಲ್ ಹೈವೇ ಇವರು ವೈಡನಿಂಗ್, ಸ್ಟ್ರೇಟನಿಂಗ್ ಅಂಡ್ ವೈಡನಿಂಗ್. ಇವರು ಬರೀ ವೈಡನಿಂಗ್ ಅಲ್ಲ, ಅಲ್ಲಿ ಸ್ಟ್ರೇಟನಿಂಗ್ ಕೂಡ ಇದೆ. ಸೊ ಒಂಕ ಡೊಂಕ ಇದ್ರೆ ಅದನ್ನ ನೇರ ಮಾಡ್ತಾರೆ. ಸೊ ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ಇವರು ಅಲ್ಲಿ ಆದಷ್ಟು ಮರಗಳನ್ನು, ಇವರದೊಂದು ಫಾರೆಸ್ಟ್ ನ್ಯಾಷನಲ್ ಹೈವೇ ಗ್ರೀನ್ ಪಾಲಿಸಿ ಅಂತ ಇದೆ 2016, ಇದರ ಪ್ರಕಾರ ಇವರು ಹೇಳ್ತಾರೆ ಕ್ಲಾಸ್ 4.4 ಪ್ರಕಾರ ನಾವು ಗರಿಷ್ಠ ಪ್ರಮಾಣದ ಮರಗಳನ್ನು ಸ್ಥಳಾಂತರ ಮಾಡ್ತೇವೆ ಅಂತೇಳಿ. ಆದರೆ ದುಃಖದಾಯಕ ವಿಷಯ ಅಂದರೆ 30,000 kilometers ಒಂದೇ ಒಂದು ಮರ ಇವತ್ತು ಸ್ಥಳಾಂತರ ಆಗಿಲ್ಲ. ಇದಕ್ಕೆ 1% ಪ್ರಾಜೆಕ್ಟ್ ಕಾಸ್ಟನ್ನು ಅದಕ್ಕೋಸ್ಕರ ಅಂದರೆ ಡೆಪಾಸಿಟ್ ಮಾಡಲಿಕ್ಕಿದೆ, ಮತ್ತು ಯಾರು ಅದನ್ನು ಟ್ರಾನ್ಸ್ಲೋಕೇಟ್ ಮಾಡಬೇಕು, ಅದಕ್ಕೆ ಸ್ಪೆಷಲೈಸ್ಡ್ ಏಜೆನ್ಸಿ ಮಾಡಬೇಕು. ಸೊ ಇದು ಆಗದಿದ್ದನ್ನು ನೋಡಿ ನಾವಿಲ್ಲಿ ನಂತೂರಲ್ಲಿ ಎಲ್ಲ ಸುಮಾರು ಹೋರಾಟ ಮಾಡಿದ್ದೆವು, ಬಟ್ ಕೊನೆಗೆ ನಮ್ಗೆ ಅರ್ಥ ಆಯಿತು ನಾವು ಯಾವುದಕ್ಕೆ ಇಲ್ಲಿ ಕೂತ್ಕೊಂಡು ಯಾಕೆ ಹೋರಾಟ ಮಾಡಬೇಕು, ವಾಟ್ ಇಸ್ ದ ಪಾಲಿಸಿ. ಸೊ ಪಾಲಿಸಿ ಇದ್ದಾಗ ನಾವು ಕೊನೆಗೆ NGTಗೆ ಹೋಗ್ಬಿಟ್ಟು, NGT ನಮ್ಮ ಪರವಾಗಿ ಡಿಸೆಂಬರಲ್ಲಿ, ಮೊನ್ನೆ December 2020 ಆರ್ಡರ್ ಮಾಡಿದೆ. ಸೊ ಇದ್ರ ಪ್ರಕಾರ ಈಗ ನಾವು ಎಕ್ಸಿಕ್ಯೂಷನ್ ಪಿಟಿಷನ್ ಈಗ ಜೂನ್ನಲ್ಲಿ ನಮ್ಮದು NGT ಓಪನ್ ಆಗುತ್ತೆ, ಆಗ ಎಕ್ಸಿಕ್ಯೂಷನ್ ಪಿಟಿಷನ್ ಫೈಲ್ ಮಾಡ್ತಾ ಇದ್ದೇವೆ. ಯಾಕಂದರೆ ಇದುವರೆಗೆ ಇದನ್ನು ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ, ಇನ್ ಸ್ಪೈಟ್ ಆಫ್ NGT ಆರ್ಡರ್. ಇದುವರೆಗೆ ನ್ಯಾಷನಲ್ ಹೈವೇ ಈಸ್ ಲೀಸ್ಟ್ ಬಾದರ್ ಟು ಇಂಪ್ಲಿಮೆಂಟ್ ದಟ್ ಪಾಲಿಸಿ. ದಿಸ್ ಇಸ್ ಅನ್ಫಾರ್ಚುನೇಟ್.
1: ಓಕೆ ಸರ್, ಈಗ ನೀವು ಅನೇಕ ಸಲ NGT ಅಂತ ಹೇಳಿದ್ರಿ, ಅನೇಕ ಜನರಿಗೆ NGT ಅಂದ್ರೆ ಏನು ಅಂತ ಕೂಡ ಗೊತ್ತಿರಬಹುದು ಸರ್, ಅಲ್ಲ ಹೇಳ್ತಿರೋದು ಗೊತ್ತಿದ್ದವರು ಕೂಡ ಇರಬಹುದು. ಸೊ ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ, NGT ಮಾಡುವಂತ ಕೆಲಸಗಳೇನು, ಯಾವಾಗ ಅದು ಉಪಯೋಗಿಸಿಕೊಳ್ಬಹುದು ಸ್ವಲ್ಪ ಹೇಳಿ ಸರ್.
0: ರಾಷ್ಟ್ರೀಯ ಹಸಿರು ಪೀಠ ಅಂತ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಇಲ್ಲಿ ವಿಶೇಷವಾಗಿ ಪರಿಸರಕ್ಕೆ ಸಂಬಂಧಪಟ್ಟ ಏನೆಲ್ಲ ಆಕ್ಟ್ಸ್ ಇದೆ, ಫಾರ್ ಎಕ್ಸಾಂಪಲ್ ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಆಮೇಲೆ ಫಾರೆಸ್ಟ್, ಆಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್, ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇವೆಲ್ಲ ಪ್ರಕರಣಗಳು ನಾವು NGTಯಲ್ಲಿ ಚಾಲೆಂಜ್ ಮಾಡಬೇಕಾಗುತ್ತೆ. ಸೊ ಜುರಿಡಿಕ್ಷನ್ NGTಗೆ ಇರುವಂಥದ್ದು. ಸೊ ಇಲ್ಲಿ ನಮ್ಮ ದಕ್ಷಿಣ ನಮ್ಮ ಭಾರತದಲ್ಲಿ 5 NGT ಇದೆ. ಸೊ ನಮಗೆ ಇಲ್ಲಿ ಇರುವುದು NGT ಚೆನ್ನೈಯಲ್ಲಿ. ಸೊ ಚೆನ್ನೈಯಲ್ಲಿ ನಾವು ಹೋಗಿ ಪ್ರಕರಣ ದಾಖಲಿಸಬೇಕು.
1: ಕರ್ನಾಟಕದಲ್ಲಿ ಅದು ಬರಲಿಕ್ಕೆ,
0: ಕರ್ನಾಟಕದಲ್ಲಿ ಕರ್ನಾಟಕ ಜುರಿಡಿಕ್ಷನ್ ನಾವು ಅಲ್ಲಿಗೆ ಫೈಲ್ ಮಾಡಬೇಕು, ಚೆನ್ನೈಗೆ ಮಾಡಬೇಕು, ಚೆನ್ನೈಗೆ ಮಾಡಬೇಕು, ಚೆನ್ನೈಯಲ್ಲಿ ನಾವು ಫೈಲ್ ಮಾಡಬೇಕಾಗುತ್ತೆ.
1: ಓಕೆ ಓಕೆ ಓಕೆ. ಸೊ ಈಗ ಇಂಥ ಏನು ಕೇಸ್ ಫೈಲ್ ಮಾಡೋದು, ಈ ರೀತಿಯಲ್ಲಿ ಅದರ ಹಿಂದೆ ಅದನ್ನು ಫಾಲೋ ಅಪ್ ಮಾಡೋದು, ಇದೆಲ್ಲ ಬಹಳ ದೊಡ್ಡ ಪ್ರಕ್ರಿಯೆ ಅಂತ ನಿಮ್ಗೆ ಅನಿಸುತ್ತೆ, ಹೇಗೆ ಇದು ಅಂತ ಯಾವುದಾದ್ರೂ?
0: ಖಂಡಿತವಾಗಿ ಇದರಲ್ಲಿ ಸುಮಾರು ಕೆಲಸ ಇದೆ, ಹೇಳುವಷ್ಟು ಸುಲಭ ಇಲ್ಲ, ಇದಕ್ಕೆ
1: ಸ್ವಲ್ಪ ನಾಲೆಜ್ ಕೂಡ ಬೇಕು ಅದರ ಬಗ್ಗೆ.
0: ಹೌದು, ನಮಗೆ ಅಡ್ವೊಕೇಟ್ಸ್ ಇದ್ದಾರೆ, ಒಳ್ಳೆ ಅಡ್ವೊಕೇಟ್ಸ್ ಸಿಕ್ಕಿದ್ದಾರೆ ನಮಗೆ, ಅವರು ರಿತ್ವಿಕ್ ದತ್ತ ಅಂತೇಳಿ.
1: ಓಕೆ.
0: ಇವರು ನ್ಯಾಷನಲ್ ಲೆವೆಲಲ್ಲಿ ಭಾಳ ಫೇಮಸ್, ಸುಮಾರು ಎನ್ವಿರಾನ್ಮೆಂಟ್ ಬಗ್ಗೆ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ. ಸೊ ನಮ್ಮ ಅದೃಷ್ಟಕ್ಕೆ ಅವ್ರದ್ದು ಟೀಮ್ ಸಿಕ್ಕಿದೆ ನಮಗೆ ಅವರು. ಬಟ್ ಅವರಲ್ಲಿ ಒಂದು ಕೇಸ್ ಫೈಲ್ ಮಾಡಬೇಕಾದ್ರೆ ಅವರ ಅಸಿಸ್ಟೆಂಟ್ಗಳಿರ್ತಾರೆ, ಅವರು ಕೇಳುವ ಪ್ರಶ್ನೆಗಳನ್ನೆಲ್ಲ ನಾವು ಆನ್ಸರ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವೀಗ 400 KV ಒಂದು ಈಗ ಕೇಸ್ ಅಡ್ಮಿಟ್ ಆಗಿದೆ ಇದರಲ್ಲಿ. ಈಗ 400 KV ಅಂತ ಹೇಳಿದ್ರೆ ನಮ್ಮ ಪಡುಬಿದ್ರೆಯಿಂದ ಕಾಸರಗೋಡುವರೆಗೆ ಸುಮಾರು 2.5 lakh ಮರಗಳನ್ನು ಕಡಿಲಿಕ್ಕೆ ಹುನ್ನಾರ ಇದೆ ಈಗ. ಇದು ಏನು ಅವ್ರದ್ದು ಪವರ್ ಲೈನ್ ಕೇಬಲ್ ಕೊಂಡೋಗ್ಲಿಕ್ಕೆ, ಅವ್ರಿಗೆ ಸಿಗ್ಬೇಕು ಅವ್ರಿಗೆ 46 meters. ಆದ್ರೆ ಪವರ್ ಲೈನ್ ಕೇಬಲ್ ಇಲ್ಲಿ ಅಳವಡಿಸ್ತಾರೆ, ಅಲ್ಲಿಂದ ಒಂದು 1.5 kilometers ಈ ಕಡೆ 1.5 kilometers ಜನರಿಗೆ, ಮತ್ತೆ ಅವ್ರಿಗೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ಡಿಸ್ಟ್ರಕ್ಷನ್ ಇನ್ನು ಮುಂದೆ ಆಗ್ಲಿಕ್ಕೆ ಆಗುವ ಒಂದು ಪ್ರಕರಣ ಈಗ ನಡೀತಾ ಇದೆ ದಕ್ಷಿಣ ಕನ್ನಡದಲ್ಲಿ ಮತ್ತೆ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ. ಸೊ ಇದನ್ನು ನಾವೀಗ NGTಯಲ್ಲಿ ತಗೊಂಡಿದ್ದೇವೆ ಕೇಸ್. ಸೊ ಇದು ನಡೀತಾ ಇದೆ. ಸೊ ಇದಕ್ಕೆ ಏನಾಗುತ್ತೆ, ಅವ್ರು ಅಷ್ಟೊಂದು ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆಲ್ಲ ನೀವು ಆನ್ಸರ್ ಮಾಡಬೇಕು. ಸೊ ಯಾಕಂದ್ರೆ ಅವರಿಗೆ ಅದೇ ಪ್ರಶ್ನೆಗಳನ್ನು ಅಲ್ಲಿ ಜಡ್ಜ್ಗಳು
1: ಕೇಳ್ತಾರೆ.
0: ಸೊ ಇದೊಂದು ಕೇಸ್ ಈಗ ನಾವು ಆಲ್ರೆಡಿ ಈಗ ಫೈಲ್ ಆಗಿದೆ, ನೆಕ್ಸ್ಟ್ ಮೋಸ್ಟ್ಲಿ ಫಸ್ಟ್ ವೀಕ್ ಅಲ್ಲಿ ಬರಬಹುದು ತಿಂಗಳಲ್ಲಿ.
1: ಓಕೆ. ಸೊ ಇಂಥ ಕಡೆ ಹೋರಾಟಗಳಿಗೆಲ್ಲ ಹೋಗುವಾಗ ಸರ್, ಇಂಥ ಕೇಸ್ಗಳನ್ನು ಫೈಲ್ ಮಾಡುವಾಗ ಈ ಖರ್ಚು ವೆಚ್ಚಗಳು ಅಂತೆಲ್ಲ ಇರುವುದಿಲ್ಲ?
0: ನಮ್ಮಲ್ಲಿ ನಮ್ಮ ಸಂಘದಲ್ಲಿ ಕೊಡುಗೆ ದಾನಿಗಳಿದ್ದಾರೆ, ನಾವು ಕೈಯಿಂದ ಹಾಕ್ತಾ ಇದ್ದೇವೆ. ಸೊ ಎಲ್ಲರೂ ಸೇರಿ, ಯಾಕಂತ ಹೇಳಿದ್ರೆ ಇವತ್ತು

0: ನನ್ನ ಭಾವನೆ ಏನಂತ ಹೇಳಿದ್ರೆ, ಈಗ ಸ್ವರ್ಗ ಎಂಬ ಏನೋ ಒಂದು ಕೆಲವರಲ್ಲಿ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ನಾನು ಹೇಳ್ತಾ ಇರೋದು, ನೀವು ಎಷ್ಟು ಮಾಸ್ಕಿಗೆ ಹೋದ್ರಿ ಅಥವಾ ಎಷ್ಟು ನೀವು ದೇವಸ್ಥಾನಕ್ಕೆ ಹೋದ್ರಿ ಅಥವಾ ಎಷ್ಟು ಪಿಲ್ಗ್ರಿಮೇಜ್ ಮಾಡಿದ್ರಿ ಅಥವಾ ಎಲ್ಲಿ ಚರ್ಚಿಗೆ ಹೋಗಿದ್ರಿ ಎಂಬುದನ್ನು ಖಂಡಿತ ದೇವರು ಕೇಳಲ್ಲ. ಅವ್ರು ಒಂದೇ ಕೇಳ್ಬೋದು, ನೀನು ನಾನು ಸೃಷ್ಟಿಸಿದ ಪ್ರಕೃತಿಗೆ ನೀನು ಏನು ಸೇವೆ
1: ಮಾಡಿದ್ದೀನಿ,
0: ನೀನು ಏನು ಸೇವೆ ಮಾಡಿದ್ದಿ, ಏನು ಉಳಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಿದ್ದೆ. ಈಗ ಇಷ್ಟೊಂದು ಡಿಸ್ಟ್ರಕ್ಷನ್ ಎಲ್ಲ ಕಡೆ ನಡೀತಾ ಇದೆ. ನೀವು ಸತ್ತು ಹೋದ ಅಂತ ಹೇಳ್ತಾರೆ ಪ್ರಜೆಗಳಾಗಿ ಇರಬಾರದು, ನೀವೆಲ್ಲ ಜಾಗೃತರಾಗಬೇಕು. ಆರ್ ಟಿ ಐ ಇದೆ, ಎಲ್ಲರೂ ಇದನ್ನು ಒಂದು ಸ್ಕೋಪ್ ತಗೊಳ್ಬೇಕು, ಪುಸ್ತಕ ಓದಬೇಕು, ಏನಪ್ಪ ಇದು ನಡೀತಾ ಇದೆ. ಇದು ನಿಮಗೆ ಪ್ರಣಯಕ್ಕೆ ನಿಮಗೆ ನಿಮ್ಮ ಏನು ಆತ್ಮ ಅಂತ ಏನಿದೆ ಅದನ್ನು ಉಳಿಸ್ಲಿಕ್ಕೆ ಖಂಡಿತ ದಿಸ್ ಇಸ್ ದ ಬೇರೆ ಯಾವ ಪ್ರಶ್ನೆ ಕೇಳಲಿಕ್ಕಿಲ್ಲ. ನೀನು ನಾನು ಸೃಷ್ಟಿಸಿದ ಭೂಮಿಗೆ ನೀನು ಏನು ಮಾಡಿದೆ ಎಂಬ ಪ್ರಶ್ನೆ ಖಂಡಿತ ಬರುತ್ತೆ. ಉಳಿದ ಯಾವ ಪ್ರಶ್ನೆ ಕೇಳೋಲ್ಲ.
1: ಎಸ್ ಭಾಳ ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ಸರ್. ಸೊ ಇಷ್ಟೆಲ್ಲ ಸರ್ ಈ ಹೋರಾಟಗಳ ಮಧ್ಯೆ ಈ ಬೆದರಿಕೆಗಳೆಲ್ಲ ಬರೋದಿಲ್ವಾ ಅಂತ ಥ್ರೆಟ್ ನೀವು ಹಾಗೆ ಮಾಡ್ತೀವಿ?
0: ನಾವು ಡಿಪಾರ್ಟ್ಮೆಂಟಲ್ಲಿ ಇರುವಾಗಲೂ ಬರ್ತಾ ಇತ್ತು, ಡಿಪಾರ್ಟ್ಮೆಂಟಲ್ಲಿ ಬರ್ತಾ ಇತ್ತು.
1: ಓಕೆ.
0: ಸೊ ನಾನು ಆ್ಯಕ್ಚುಲಿ ಇಲ್ಲಿ ರಾಯಚೂರಲ್ಲಿ ಇರುವಾಗ ಗನ್ ಇಟ್ಕೊಂಡೇ ಬಂದಿದ್ರು ಮನೆಗೆ. ಸೊ ನಾನು ಹೇಳಿದೆ ಒಂದೇ ಏಟಿಗೆ ಸಾಯ್ಬೇಕು, ಇಲ್ಲೇ ಬಂದೆ ಬೆಟ್ಟ ಇದೆ. ಸೊ ನಾವು ಹಾಗೆ ನಮಗೆ ಫೋನ್ ಕಾಲ್ ಎಲ್ಲ ಬರ್ತಾ ಇತ್ತು, ಒಂದೇ ಏಟಲ್ಲಿ ಸಾಯ್ಬೇಕು, ಏನಿಗೂ ಒಂದು ದಿವಸ ಸಾಯ್ಬೇಕು ತಾನೇ, ಸತ್ರ ಒಂದು ರೀತಿ ಬಟ್ ನೋವಾಗಬಾರ್ದು ಅಂತೇಳಿ ನಮ್ದು ಒಂದೇ ಸಾಯಿಸೋದಾದ್ರೆ ಮತ್ತೆ ಯಾರು ಮಾತಾಡಲ್ಲ, ಈ ಹುಚ್ಚನ ಹತ್ರ ಮಾತಾಡೋದು ನಮ್ಮ ಚಾಳಿ ನಾವು ಬಿಡಲ್ಲ.
1: ಸೊ ಕೇಳುಗರೆ, ಬೆನಡಿಕ್ಟ್ ಫರ್ನಾಂಡಿಸ್ ಅವ್ರ ಜೊತೆ ಮಾತಾಡ್ತಿದ್ದೀವಿ. ಜೀವನದ ಅನುಭವನ ನೋಡಿ, ಒಂದು ವಿಶೇಷವಾದಂಥ ಅನುಭವ, ಅದು ಕೂಡ ಕಾನೂನಾತ್ಮಕವಾಗಿ ಹೋಗೋದಿದೆಯಲ್ಲ. ಅನೇಕರು ನಮ್ಮ ಈ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಬಂದಿದ್ದರು, ಅವರದೇ ಆದಂಥ ಬಹಳ ಏನು ಉನ್ನತ ಸೇವೆಗಳನ್ನು ಮಾಡಿದವರು. ಆದರೆ ಬೆನಡಿಕ್ಟ್ ಅವರು ಏನು ವಿಶೇಷ ಅಂತ ಹೇಳಿದರೆ, ಅವರ ಹೋರಾಟಗಳು ಎಲ್ಲವೂ ಕೂಡ ಅದರಲ್ಲೊಂದು ಕಾನೂನು ಇದೆ, ಅದರಲ್ಲೊಂದು ಲಾ ಇದೆ. ಸೊ ಅದನ್ನು ತಿಳ್ಕೊಳ್ಬೇಕು, ಓದಬೇಕು, ಓದ್ಬಿಟ್ಟು ಅದನ್ನು ಹೋರಾಟ ಮಾಡುವವರು. ಸೊ ಇಂಥ ವ್ಯಕ್ತಿತ್ವ ನಿಮಗೂ ಕೂಡ ಕರೆಯನ್ನು ಮಾಡ್ಬೋದು. ಇನ್ನು ಕರೆ ಮಾಡಿ ಬೆನಡಿಕ್ಟ್ ಫರ್ನಾಂಡಿಸ್ ಅವ್ರ ಜೊತೆ ಮಾತಾಡ್ಬೋದು. ಕಾಲ್ ಮಾಡಬೇಕಾದಂಥ ಸಂಖ್ಯೆ 6364204949. ಈ ಸಂಖ್ಯೆಗೆ ಕರೆಯನ್ನೇ ಮಾಡಿ. ನಿಮ್ಮಲ್ಲೂ ಕೂಡ ಏನಾದರೂ ಕುತೂಹಲಗಳಿದ್ದರೆ, ಪ್ರಶ್ನೆಗಳಿದ್ದರೆ, ಅಥವಾ ನಿಮ್ಮದೇನಾದರೂ ಅನಿಸಿಕೆಗಳಿದ್ದರೆ ನೀವು ಖಂಡಿತವಾಗಿಯೂ ಹಂಚಿಕೊಳ್ಬೋದು ಅನ್ನೋದನ್ನು ತಮ್ಮಲ್ಲಿ ಹೇಳ್ತಾ, ಇನ್ನು ಪ್ರಮುಖವಾದಂತಹ ಆರ್ ಟಿ ಐ ಬಗ್ಗೆ ಮಾತಾಡಬೇಕಾಗಿದೆ, ಒಂದಿಷ್ಟು ಮಾಹಿತಿಯನ್ನು ಅವರು ಕೇಳಬೇಕಾಗಿದೆ, ಎಲ್ಲವನ್ನು ಕೂಡ ಕೇಳ್ತೇನೆ. ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ತೇನೆ, ಅದ ನಂತರ ಮತ್ತೆ ಮಾತುಕತೆ ಮುಂದುವರಿಯುತ್ತದೆ. ಇದು ಸಮಾಜಮುಖಿ, ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಮಾಜಮುಖಿ ವ್ಯಕ್ತಿತ್ವ ಬೆನಡಿಕ್ಟ್ ಫೆರ್ನಾಂಡಿಸ್ ಅವರಿದ್ದಾರೆ. ಮಾತಾಡ್ತಿದ್ದೀವಿ, ಅವರ ಜೀವನದ ಅನುಭವಗಳನ್ನು, ಎದುರಿಸಿದಂಥ ಸವಾಲುಗಳನ್ನು ಎಲ್ಲವನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಸರ್, ಹೀಗೇ ಮಾತಾಡ್ತಿರುವಾಗ ನೀವು ಅನೇಕ ವಿಷಯಗಳನ್ನು ಹೇಳಿದಿರಿ. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಿಮಗೆ ಅನಿಸಿದೆಯಾ, ನಾವೇನು ಒಂದು ಕಡೆಯಲ್ಲಿ ವಿದ್ಯಾವಂತರು, ನಮ್ಮ ಏನು ಬುದ್ಧಿವಂತರ ಜಿಲ್ಲೆ ಅಂತ ಅನೇಕ ಹೆಸರುಗಳನ್ನು ಕೊಟ್ಟಿದ್ದೇವೆ, ಆದರೆ ಏನು ಆದರೂ ಕೂಡ ಕೆಲವೊಮ್ಮೆ ಸಮಸ್ಯೆಗಳು ನಮ್ಮ ಕಣ್ಣ ಮುಂದೆ ಇದ್ದರೂ ಕೂಡ, ಅಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅದರ ಬಗ್ಗೆ ನಾವು ಏನು ನಮ್ಮದಲ್ಲ ಅನ್ನುವಂಥ ರೀತಿಯಲ್ಲಿ ಮುಂದೆ ಹೋಗ್ತಿದ್ದೀವಿ ಅಂತ ನಿಮ್ಗೆ ಅನಿಸ್ತಿದೆಯಾ ಅಂತ ಅದ್ರ ಬಗ್ಗೆ ಮಾತಾಡ್ತೇನೆ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ ಬಿಡುವ. ಹಲೋ, ನಮಸ್ಕಾರ.
1: ನಮಸ್ತೆ ಸರ್, ಜಯಪ್ರಕಾಶ್ ಎಕ್ಕೂರ್ ಮಾತಾಡೋದು.
0: ಮಾತಾಡಿ ಜಯಪ್ರಕಾಶ್ ಅವರೇ ಮಾತಾಡಿ.
1: ಸರ್ ನಮಸ್ತೆ. ಸರ್
2: ನಮಸ್ತೆ ಜಯಪ್ರಕಾಶ್ ಅವರೇ.
1: ಅದೇ ನೀವು ಆರಂಭದಲ್ಲಿ ಮಾತಾಡುವಾಗ ಹೇಳಿದಿರಿ, ಗಂಜಿ ಆದ್ರೂ ಬಹಳ ನೆಮ್ಮದಿಯಿಂದ ಊಟ ಮಾಡಬಹುದು, ಅದು ಭ್ರಷ್ಟಾಚಾರಿಗಳು ಅಥವಾ ಮತ್ತು ಭ್ರಷ್ಟಾಚಾರ ಮಾಡದವರು ಪ್ರಾಮಾಣಿಕರಿಗೂ ಇರುವ ವ್ಯತ್ಯಾಸ ಅಂತೇಳಿ ಬಹಳ ಚೆನ್ನಾಗಿ ಹೇಳಿದಿರಿ ಸರ್. ಮತ್ತೆ ಈಗ ಮಾತಾಡ್ತಾ ಹೇಳಿದಿರಿ, ಬಹಳ ಕಷ್ಟ ಉಂಟು, ತುಂಬಾ ಪ್ರಶ್ನೆ ಕೇಳ್ತಾರೆ ಯಾರು ವಕೀಲರು ಅಂತೇಳಿ. ಜನರಿಗೆ ಈಗ ಕೇಳುವವರಿಗೆ ಸ್ವಲ್ಪ ಗಲಿಬಿಲಿ ಆಗ್ಬಹುದು, ಆರ್ ಟಿ ಐ ಇಷ್ಟು ಕಷ್ಟ ಉಂಟಾ ಅಂತೇಳಿ. ನಾನು ಅನಿಸ್ತೇನೆ ನೀವು ಹೇಳಿದ್ದು ಆರ್ ಟಿ ಐ ಬಗ್ಗೆ
0: ಅಲ್ಲ, ಅವರು ಅವರು ಹೇಳಿರುವಂತದ್ದು ಕೋರ್ಟ್ನ ಬಗ್ಗೆ, ಕೋರ್ಟ್ ಲಾಯರ್ ಲಾಯರ್ ಬಗ್ಗೆ ಮಾತಾಡಿ.
1: ಹೌದು, ಆದ್ರೆ ನೀವು ಆರ್ ಟಿ ಐ ಕಾರ್ಯಕರ್ತರು ಅಂತ ಹೇಳಿ ನಿಮ್ಮನ್ನು ಪರಿಚಯ ಮಾಡುವಾಗ ಹೇಳಿದ್ರು ಸರ್. ಆದ್ದರಿಂದ ಜನರು ಭಾವಿಸಬಾರ್ದು ಆರ್ ಟಿ ಐ ಅಷ್ಟು ಕಷ್ಟ ಉಂಟಾ ಅಂತೇಳಿ. ಆ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಹೇಳಿ. ಮತ್ತೆ ನನ್ನ ಮುಖ್ಯ ಪ್ರಶ್ನೆ ಏನಂತ ಹೇಳಿದ್ರೆ, ಆರ್ ಟಿ ಐ ಮಾಹಿತಿ ಹಕ್ಕು ಕಾಯ್ದೆ ಜನರಿಗೆ ಸಿಕ್ಕಿದ ಒಂದು ಪ್ರಬಲ ಅಸ್ತ್ರ, ಸಾಮಾಜಿಕ ಕಳಕಳಿಯುಳ್ಳವರು ಈ ಕಾಯ್ದೆಯ ಪ್ರಕಾರ ಪ್ರಶ್ನಿಸಿದ್ರೆ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಅನ್ನೋದನ್ನ ನಾನು ಕೇಳಿದ್ದೇನೆ. ಇದು ಹೇಗೆ ಅಂತೇಳಿ ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳಿ ಸರ್, ನಾನು ರೇಡಿಯೋದಲ್ಲಿ ಕೇಳ್ತೇನೆ.
0: ಎಸ್, ಜಯಪ್ರಕಾಶ್ ಅವರ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಆಗ್ತಾನೆ ಹೇಳಿದ್ದೆ, ಎಲ್ಲವೂ ಕೂಡ ಗೊತ್ತಿದ್ದವರೇ ಕಣ್ಣ ಮುಂದೆ ಇದ್ರೆ ಅದು ನಮ್ಮದಲ್ಲ ಅಂತ ಹೇಳಿ ಹೋಗುವಂತ ಸ್ಥಿತಿ ಎಲ್ಲದಕ್ಕೂ ಕಾರಣ ಆಗ್ತದೆ ಕೆಲವೊಮ್ಮೆ ಅಂತ ಏನ್ ಹೇಳ್ತೀರಿ ಸರ್?
2: ಈಗ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಬಹಳ ಸುಲಭದಲ್ಲಿಲ್ಲ, ಇದಕ್ಕೆ ಒಂದು ಸಂವಿಧಾನ ಇದೆ. ಇದರಲ್ಲಿ ಆರ್ಟಿಕಲ್ 53A ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೆ ತನ್ನ ಪರಿಸರವನ್ನು ಸಂರಕ್ಷಿಸುವ ದೊಡ್ಡ ಒಂದು ಡ್ಯೂಟಿ ಇದೆ. ಅಂದರೆ ಕಕ್ಕಲ್ಲ, ಕಾಯ್ದೆ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಮಾಡಬೇಕಾದ್ರೆ ನೀವು ಸರ್ಕಾರಿ ಇಲಾಖೆಗಳಿಂದ ಮಾಹಿತಿಗಳನ್ನು ತಗೊಳ್ಬೇಕು. ಮಾಹಿತಿ ಯಾವತ್ತೆ ಅಂತ ಹೇಳಿದ್ರೆ, ನಾಗರಿಕನಿಗೆ ಆತನು ಎಲ್ಲ ಮಾಹಿತಿಯುಳ್ಳ ನಾಗರಿಕನಾಗಬೇಕು. ಮಾಹಿತಿ ಈಗ ಯಾವ ರೀತಿ, ಇವರು ಪಾಪ ಮಾಹಿತಿ ಹೇಗೆ ತಗೊಳ್ಳೋದು ಅಂತೇಳಿ, ಭಾಳ ಸುಲಭ ಇದೆ. ಬರೀ ಒಂದು 10 ರೂಪಾಯಿ ಇದರಲ್ಲಿ ನಿಮಗೆ ಏನು ಬೇಕೋ ಅದಕ್ಕೆ ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟ್ ಅಂತ ಇಲ್ಲ, ನಿಮಗೆ ಏನು ಬೇಕಂತ ನೀವು ಕೇಳಿದರೆ ಅವರು ಮಾಹಿತಿ ಕೊಡ್ತಾರೆ. ಈಗ ಆನ್ಲೈನಲ್ಲಿ ಕೂಡ ನೀವು, ಈಗ ನೀವು ಎಲ್ಲಿ ಆಫೀಸಿಗೆ ಹೋಗ್ಬೇಕಂತಿಲ್ಲ, ಆನ್ಲೈನಲ್ಲಿ ಕೂಡ ಈಗ ಇವತ್ತಿಗೆ ಆರ್ ಟಿ ಐ ಅರ್ಜಿಗಳನ್ನು ಹಾಕ್ಬೇಕು.
0: ರೈಟ್ ಟು ಇನ್ಫಾರ್ಮೇಶನ್,
2: ರೈಟ್ ಟು ಇನ್ಫಾರ್ಮೇಶನ್. ಮತ್ತೆ ಇದು ನಿಮಗೆ ಈಗ ಯಾವ ಅಧಿಕಾರಿಗೆ ನೀವು ಇದನ್ನು ಕೇಳಬೇಕಂತ ನಿಮಗೆ ಪ್ರಶ್ನೆ ಉದ್ಭವ.
0: ಒಂದು ಉದಾಹರಣೆ ಕೊಟ್ಟು ಹೇಳಿ ಸರ್. ಈಗ ನಮ್ಮೂರಲ್ಲಿ ಒಂದು ರೋಡ್ ಆಗಿದೆ, ನಿಮ್ಗೆ ಅನ್ಸುತ್ತೆ ಆ ರೋಡಿನ ಏನು ಕಾಮಗಾರಿಯಲ್ಲಿ ಅವ್ಯವಹಾರ ಆಗಿದೆ, ಇಷ್ಟು ಹಣ ಆ ಖರ್ಚಾಗಿರ್ಲಿಕ್ಕೆ ಇಷ್ಟು ಹಣ, ಇದು ನಿಮ್ಮ ತಲೆಯಲ್ಲಿರುವಂತ ಪ್ರಶ್ನೆ. ಒಬ್ಬ ಸಾಮಾನ್ಯ ಅವನು ಮೊದಲು ಮಾಡಬೇಕಾದಂತ ಕೆಲಸ ಏನು ಸರ್?
2: ಮೊದಲಿಗೆ ಆ ರೋಡ್ ಯಾರು ಮಾಡ್ತಾರೆ ಎಂಬುದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಈಗ ನಿಮ್ಗೆ ಗೊತ್ತಿಲ್ಲ ಆದ್ರೂ ಪರವಾಗಿಲ್ಲ, ಆ ರೋಡ್ ಇದು ಅಟ್ ಲೀಸ್ಟ್ ನೀವು ಯಾವ ರೋಡ್ ಅಂದ್ ಹೆಸರು ಇರ್ತದೆ, ಆ ರೋಡ್ ಇದು ಹೆಸರಾಗ್ಬಿಟ್ಟು ನಿಮ್ಗೆ ಯಾರಂತ ಗೊತ್ತಿಲ್ಲ. ಬಟ್ ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಕೂಡ ಗೊತ್ತಿಲ್ಲ ನಿಲ್ಸುವ. ನೀವು ಯಾವ ಯಾರು ಮುಂದೆ ಯಾವ ಅಧಿಕಾರಿ ಸಿಗ್ತಾರೆ ನಿಮ್ಮ ಮನೆ ಹತ್ರ, ಅದು ಎಲ್ಲಿ ಆದ್ರೂ ಒಂದ್ ಕಡೆ, ಅದು ನೀವು ಆನ್ಲೈನಲ್ಲಿ ಆದ್ರೆ ಯಾವ ಅಧಿಕಾರಿಗೆ ಬೇಕಾದ್ರೆ ಮಾಹಿತಿಯನ್ನು ಮಾಹಿತಿ ಅರ್ಜಿಯನ್ನು ನೀಡಬಹುದು. 10 ರೂಪಾಯಿ ಪೋಸ್ಟಲ್ ಆರ್ಡರ್ ಇಟ್ಟು ಹಾಕಬೇಕು.
0: ಈಗ ಇದು ಎಲ್ಲಿ ಸಿಗುತ್ತೆ ಸರ್ ಆರ್ ಟಿ ಐ
2: ಫಾರ್ಮ್? ಅದಕ್ಕೆ ಫಾರ್ಮೆಟ್ ಅಂತ ಏನು ಪ್ರಿಸ್ಕ್ರೈಬ್ ಮಾಡಿಲ್ಲ, ಆದ್ರೂ ನಿಮ್ಮ ಅಡ್ರೆಸ್, ನಿಮ್ಮ ಪ್ರಶ್ನೆ ಏನು, ನಿಮ್ಗೆ ಯಾವ ವರ್ಷಕ್ಕೆ ಸಂಬಂಧಪಟ್ಟದ್ದು, ಯಾರು ಅದರಲ್ಲಿ ಅಧಿಕಾರಿ, ಯಾರು ಅಧಿಕಾರಿಗೆ ನೀವು ಬರಿತಾ ಇದ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರು ಗೊತ್ತಿಲ್ಲ, ನೀವು ಪೋಸ್ಟ್ ಮಾಸ್ಟರ್ಗೆ ಬರಿಬಹುದು, ಇಲ್ಲಿ ಪೋಸ್ಟ್ ಮಾಸ್ಟರ್ ಕಂಕನಾಡಿ ಅಂತ ಬರಿಬಹುದು, ಅವರ ಕೆಲಸ ಅವರು. ಆಮೇಲೆ ಅದರಲ್ಲಿ ಪ್ರಕರಣ 6-3 ಅನ್ವಯ ಅದು ಸಂಬಂಧಪಟ್ಟ ಇಲಾಖೆಗೆ ಅವರು ಟ್ರಾನ್ಸ್ಫರ್
0: ಮಾಡ್ತಾರೆ.
2: ಅದು ಸ್ಟೇಟ್ ಗವರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು. ಸೊ ಅವ್ರಿಗೆ ಅದು ಅವರ ಕರ್ತವ್ಯ, 6-3 ಅನ್ವಯ ಅವರು ಅದನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು. ಸೊ ಇಲ್ಲಿ ಇದರಲ್ಲಿ ಏನು ನಿಮಗೆ ಆ ರೋಡಿನ ವಿಷಯದಲ್ಲಿ ನೀವು ಹೇಳ್ತೀರಿ, ಆ ರೋಡ್ ಬಗ್ಗೆ ನೀವು ಕೇಳೋದು ನಮಗೆ, ನೋಡಿ ಈ ರೀತಿ ಒಂದು ರೋಡ್ ಮಾಡ್ತಾ ಇದ್ದೀರಿ, ಇದಕ್ಕೆ ನನಗೆ ಇದರಲ್ಲಿ ಮೇನ್ ಅಂದರೆ ಡಿ ಪಿ ಆರ್ ಕೇಳಬೇಕಾಗುತ್ತೆ, ಒಂದು ಏನಂತ ಬೇಕಾಗುತ್ತೆ ಡಿ ಪಿ ಆರ್ ಕೇಳಬೇಕು. ಆಮೇಲೆ ಅದಕ್ಕೆ ಒಂದು ವರ್ಕ್ ಎಗ್ರಿಮೆಂಟ್ ಅಂತ ಇದೆ, ಅಂದರೆ ಅದರ ಕಾಮಗಾರಿ ಎಗ್ರಿಮೆಂಟ್. ಆಮೇಲೆ ವರ್ಕ್ ಆರ್ಡರ್, ಇದು ಮೂರನ್ನು ತಗೊಂಡ್ರೆ ನಿಮ್ಗೆ ಎಲ್ಲ ಪೂರ್ತಿ ಆ ರೋಡ್ ಇದು ನಿಮ್ಗೆ ಚಿತ್ರಣ ಸಿಗುತ್ತೆ. ಅದನ್ನು ಓದ್ಬೇಕು, ತಂದು ಮನೇಲಿ ಇರ್ಲಿಕ್ಕೆ ಆಗೋದಿಲ್ಲ, ಓದ್ಬಿಟ್ಟು ಈ ರೋಡ್ ಡಿ ಪಿ ಆರ್ ಯಾವ ರೀತಿ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನಾವು ಉದಾಹರಣೆಗೆ ನಮ್ಮ ವಾಟರ್ ಫ್ರಂಟಲ್ಲಿ, ವಾಟರ್ ಫ್ರಂಟಲ್ಲಿ ನಾವು ಈಗ ಏನು ಡೀಟೇಲ್ಸ್ ತಗೊಂಡಿದ್ದೇವೆ. ಸೊ ಇವರ ಮೊದಲು ಇವರು 2.1 ಕಿಲೋಮೀಟರ್ ವಾಕಿಂಗ್ ಪಾತ್ ಅಂತ, ಒಂದು ಸೈಕಲ್ ಪಾತ್ ಮತ್ತು ವಾಕಿಂಗ್ ಪಾತ್ ನಮ್ಮ ನೇತ್ರಾವತಿ ಬ್ರಿಡ್ಜಿಂದ ನಮ್ಮ ಸುಲ್ತಾನ್ ಬತ್ತೇರಿವರೆಗೆ ಇವರು 2.1 ಕಿಲೋಮೀಟರ್ ಒಂದು 68 ಕೋಟಿ ರೂಪಾಯಿಯಲ್ಲಿ ಇವರೊಂದು ಸೈಕಲ್ ಪಾತ್ ಮತ್ತು ವಾಕಿಂಗ್ ಪಾತ್ ಎಷ್ಟು 2.1 ಕಿಲೋಮೀಟರ್ಗೆ 68 ಕೋಟಿ. ನಾವೀಗ ಆರ್ ಟಿ ಐ ಹಾಕಿದ ಮೇಲೆ ಇತ್ತೀಚೆಗೆ ನಮ್ಮ ಕೆ ಯು ಐ ಡಿ ಎಫ್ ಸಿ ಕಂಟ್ರೋಲಿಂಗ್ ಆಫೀಸರ್ ಅವರು ಈಗ ರಿವೈಸ್ ಮಾಡಿ ಅದನ್ನು 30 ಕೋಟಿಗೆ ಇಳಿಸಿದರು. ಅಂದರೆ ನಾವೀಗ ಸುಮಾರು ಒಂದು 38 ಕೋಟಿ ಉಳಿಸಿದೆವು.
0: ಇದು ಸಾಧ್ಯ ಆಗಿದ್ದು ಆರ್ ಟಿ ಐ
2: ಈ ರೀತಿ ಇದು ಈ ರೀತಿ ಆಗುತ್ತೆ. ಸೊ ಈಗ ನೀವು ಮಾಹಿತಿ ಕೇಳಿದ ತಕ್ಷಣ ಅಲ್ಲಿ ಸ್ವಲ್ಪ ಅಲರ್ಟ್ನೆಸ್ ಬರ್ತದೆ, ಇಲ್ಲ ಇದ್ರ ಏನೋ ನನಗೆ ಸಮಸ್ಯೆ ಆಗ್ಬೋದು ನಾಳೆ ಅಂತೇಳಿ ಅಧಿಕಾರಿಗೆ ಅವ್ರದ್ದು ಭಯ ಇದೆ.
0: ಗೊತ್ತಾಯ್ತಲ್ಲ. ಓಕೆ, ಒಬ್ರು ಕಾಲ್ ಇದ್ದಾರೆ. ಹಲೋ ನಮಸ್ಕಾರ.
3: ಹಲೋ,
0: ನಮಸ್ತೆ ನಮಸ್ತೆ ನಮಸ್ತೆ. ನಿಮ್ಮ ಹೆಸರು?
3: ಮಾತಾಡಿ
0: ಮಾತಾಡಿ.
3: ನಮಸ್ತೆ ಸರ್.
0: ನಮಸ್ತೆ.
3: ನನ್ನ ಎರಡು ಪ್ರಶ್ನೆ ಇದೆ ಸರ್.
0: ಓಕೆ, ಕೇಳಿ ಕೇಳಿ.

0: ತೆರೆಯುವಾಗ ನನ್ ಕೇಳಿದೆ, ನಿಮ್ಮ ಮಾತು ನಾನು ಶುರಿಯಿಂದ ಕೇಳಿದೆ. ತುಂಬಾ ಮಾಹಿತಿಪೂರ್ಣವಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ. ಧನ್ಯವಾದಗಳು, ಅಭಿನಂದನೆಗಳು ಸರ್. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ನೋಡಿ ಜನಸಂಖ್ಯೆ ಈ ನಮ್ಮ ಉಡುಪಿ ಜಿಲ್ಲೆ ಅಥವಾ ಮಂಗಳೂರು ಜಿಲ್ಲೆಯಲ್ಲೇ ಅಂತ ಒಟ್ಟು ಟೋಟಲ್ ಹೇಳಿದ್ರೆ ಭಾರತದಲ್ಲೇ ಜನಸಂಖ್ಯೆ ಎಷ್ಟಿದೆ ಸರ್? ಈ ಜನಸಂಖ್ಯೆ ನಿಯಂತ್ರಣವನ್ನೇ ಸ್ವಲ್ಪ ಮಾಡಿದ್ರೆ ಎಲ್ಲ ಒಳ್ಳೇದಾಗ್ಬೋದಂತ ಅನಿಸ್ತದೆ ಅಲ್ಲ ಸರ್? ಇದಕ್ಕೆ ಏನಾದ್ರು ಕಾನೂನು ಇದೆಯಾ, ಈಗ ಲಾ ಪ್ರಕಾರ ಏನಾದ್ರು ಇದೆಯಾ? ಇನ್ನೊಂದೇನು ಒಂದ್ ಪ್ರಶ್ನೆ, ಇನ್ನೊಂದು ಕ್ವಶನ್ ಏನಂದ್ರೆ ಸರ್, ಇವಾಗ ನೋಡಿ ಈ ಬಾಲ್ಯದಲ್ಲೇ ಈ ಸಣ್ಣ ಮಕ್ಕಳೇ ಈ ಇದು ಇಂತ ಡ್ರಿಂಕ್ಸ್ ಮಾಡುದು ಅಥವಾ ಇಲ್ಲ ಸಲ್ಲದ ಆಲ್ಕೋಹಾಲ್ಸ್ ಗಳನ್ನೆಲ್ಲ ಸ್ವೀಕಾರ ಮಾಡುದು ತಪ್ಪದೆ ಗೊತ್ತಿಲ್ಲದೆ ಅಂತ ಈ ತರ ಇರ್ತದೆ, ಇದಕ್ಕೊಂದು ಏನಾದ್ರೂ ಒಂದು ಕಾನೂನುಬದ್ಧವಾಗಿ ಏನೊಂದು ಪ್ರತಿ ಮನೆಯಲ್ಲಿ ಮಾಡ್ಲಿಕ್ಕೆ ಏನಾದ್ರೂ ಇದೆಯಾ ಕಾನೂನು ಪ್ರಕಾರ ಅಂತ?
1: ನಿಮ್ಮ ಪ್ರಶ್ನೆ ಅಲ್ವಾ?
0: ಎರಡು ಪ್ರಶ್ನೆ.
1: ಸರಿ ಸರಿ ಸರಿ ಸರಿ ಮ್ಯಾಮ್. ಎಸ್ ಎಸ್ ಎಸ್, ಇವರು ಕೇಳುವಂತದ್ದು ಗೊತ್ತಿಲ್ಲ, ಆ ಟಿ ವ್ಯಾಪ್ತಿಯಲ್ಲಿ ಬರ್ಲಿಕ್ಕಿಲ್ಲ.
2: ಆಗ್ಲಿ, ಒಳ್ಳೆ ಪ್ರಶ್ನೆಗಳು ಮೇಡಮ್. ಆದ್ರೆ
1: ಜನಸಂಖ್ಯೆ
2: ವಿಷಯ ಈಗ ನೋಡಿ, ಇವತ್ತು ಚೈನಾ ಇವತ್ತು ಒನ್ ಚೈಲ್ಡ್ ಪಾಲಿಸಿ, ಒಂದು ಮಗು ಒಂದು ಕುಟುಂಬದ ಪಾಲಿಸಿಯಿಂದ ಸಫರ್ ಆಗ್ತಾ ಇದೆ. ನಮ್ಮಲ್ಲಿ ಇವತ್ತು ನಾವು ಇಡೀ ಭೂಮಿಯಲ್ಲಿ ಎಲ್ಲಿಯೂ ಜನರಿಲ್ಲ, ಆದ್ರೆ ನಮ್ಮಲ್ಲಿ ಇದ್ದಾರೆ. ಸೊ ದಿಸ್ ಇಸ್ ಎನ್ ಅಸೆಟ್. ಇವತ್ತು ನಾವು ದಿಸ್ ಇಸ್ ಮ್ಯಾನ್ ಪವರ್ ಏನಿದೆ ಇವತ್ತು ಇಂಡಿಯಾದಲ್ಲಿ ಇರುವಷ್ಟು ಮ್ಯಾನ್ ಪವರ್ ಇಡೀ ಭೂಮಿಗೆ ಬೇಕು ಇನ್ನು ಮುಂದೆ ಭೂಮಿ ನಡೆಸಲಿಕ್ಕೆ.
1: ಅಂದ್ರೆ ಜನಸಂಖ್ಯೆಯನ್ನೇ ಸಂಪನ್ಮೂಲವಾಗಿ ಪರಿವರ್ತಿಸಬೇಕು.
2: ಹೌದು, ಪರಿವರ್ತನೆ ಆಗಿದೆ. ಈಗ ಚೈನಾ ಇವತ್ತು ಸಫರ್ ಆಗ್ತಾ ಇದೆ. ಅವರು ಒನ್ ಚೈಲ್ಡ್ ಪಾಲಿಸಿ ಮಾಡಿ ಈಗ ಅವರು ಅಮೆಂಡ್ ಮಾಡಿ ಈಗ ಟೂ ಚೈಲ್ಡ್ ಪಾಲಿಸಿ ಮಾಡ್ತಾರೆ. ಇನ್ನೂ ಆ ಮಕ್ಕಳು ಬೆಳೆದು ಇನ್ನು ದೊಡ್ಡವರಾಗಲಿ ಟೈಮ್ ಇದೆ. ಸೊ ದಿಸ್ ಇದರದ್ದು ಲಾಭ ಭಾರತ ಆಕ್ಚುಲಿ ಏನು
1: ನಿಯಂತ್ರಣ ಮಾಡೋದಕ್ಕಿಂತಲೂ ಅದನ್ನ ಲಾಭವಾಗಿ ಪರಿವರ್ತನೆ ಮಾಡಿಕೊಳ್ಳಿ.
2: ಅವರಿಗೆ ಬೇಸಿಕ್ ಎಡ್ಯುಕೇಶನ್ ಕೊಡಿ, ಎಲ್ಲ ಕೊಡಿ, ಅವ್ರದ್ದು ಅವರಿಗೆ ಎಡ್ಯುಕೇಶನ್ ಸ್ಪೆಷಲಿ.
1: ಇದನ್ನ ಅಬ್ದುಲ್ ಕಲಾಂ ಕೂಡ ಇದನ್ನು ಹೇಳ್ತಿದ್ದೆ.
2: ಸೊ ಇದನ್ನು ಎಡ್ಯುಕೇಶನ್ ಕೊಟ್ರೆ ದಟ್ ಇಸ್ ಅನ್ ಅಸೆಟ್
1: ಅಸೆಟ್ ಅಂತ. ಮತ್ತೊಬ್ರು ಕಾಲರ್ ಇದಾರೆ, ಮಾತಾಡಿ ಬಿಡುವ. ಹಲೋ, ನಮಸ್ಕಾರ.
3: ನಮಸ್ತೆ ಸರ್.
1: ನಮಸ್ತೆ, ಮಾತಾಡಿ.
3: ಮಾತಾಡಿ
1: ಮಾತಾಡಿ ಪೂರ್ಣಿಮಾ ಅವರು.
3: ಸರ್ ನಮಸ್ತೆ.
2: ನಮಸ್ತೆ ಮೇಡಮ್.
3: ಸಮಾಜಮುಖಿಯಾಗಿ ಒಳ್ಳೆ ಕೆಲಸ ಮಾಡ್ತಿದ್ರೆ ಸರ್, ಧನ್ಯವಾದಗಳು. ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಇದು ನಾವು ಈ ಆರ್ ಟಿ ಅಡಿಯಲ್ಲಿ ಸಾರ್ವಜನಿಕವಾಗಿ ಯಾವುದೆಲ್ಲ ಇಲಾಖೆಗಳ ಬಗ್ಗೆ ಒಂದು ಅರ್ಜಿ ಸಲ್ಲಿಸೋಕೆ ಅವಕಾಶ ಉಂಟು? ಮತ್ತೆ ನಾವು ಅರ್ಜಿ ಸಲ್ಲಿಸಿದ ಎಷ್ಟು ದಿನದ ಒಳಗೆ ನಮ್ಗೆ ಅದಕ್ಕೆ ಆನ್ಸರ್ ಬರ್ತದೆ ಅಂತ ಹೇಳಿ, ಮತ್ತೆ ಇದಕ್ಕೆ ಗೌಪ್ಯತೆ ಅವಕಾಶ ಇದೆಯಾ?
1: ಕೇಳಿದ ಪ್ರಶ್ನೆಗೆ ಸರ್ ಉತ್ತರವನ್ನು ಹೇಳೋದಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚೆ ಅಮ್ಮಣಿಯವರೊಂದು ಕೇಳಿದ್ರು, ಈ ಮಾದಕ ವ್ಯಸನ ಮದ್ಯಪಾನ ಇಂಥದೆಲ್ಲ ಮಕ್ಕಳು ಅಡಿಕ್ಟ್ ಆಗ್ತಿದ್ದಾರೆ, ಇದನ್ನು ಕಾನೂನಾತ್ಮಕ ಕಡಿಮೆ ಮಾಡಬಹುದಾ ಅಂತ ಅವರ ಪ್ರಶ್ನೆ.
2: ಇದು ಮೇನ್, ಇದರಲ್ಲಿ ಕುಟುಂಬದಲ್ಲಿಯೇ ಅದು ಕಂಟ್ರೋಲ್ ಆಗಬೇಕು ಫಸ್ಟ್. ಪ್ರೈಮ್ ನಾವು ತಂದೆ ತಾಯಿಗಳು ಏನಿದ್ದೇವೆ ನಮ್ಮ ಮಕ್ಕಳ ಮೇಲೆ ನಾವು ನಿಗಾ ಇಟ್ಟು ಅಲ್ಲಿ ಫಸ್ಟ್ ಕಂಟ್ರೋಲಿಂಗ್ ಆಫೀಸರ್ ನಾವೇ ಇರ್ತೇವೆ.
1: ಕಾನೂನುಗಳೇನು ಕೊರತೆ ಇಲ್ಲ ಅಂತ,
2: ಕಾನೂನು ಇರುತ್ತೆ, ಕಾನೂನು ಇಲ್ಲ ಅಂತಲ್ಲ, ಕಾನೂನುಗಳು ಬೇಕಾದಷ್ಟು ಇದೆ. ಅದಕ್ಕೆ ಕಾನೂನುಗಳು ಎಷ್ಟು ನೀವು ಮಾಡ್ತೀರಿ ಅದರಲ್ಲಿ ವ್ಯವಹಾರಗಳು ಜಾಸ್ತಿ ಆಗ್ತವೆ. ಪೊಲೀಸ್ ಇಲಾಖೆಯಿಂದ ನಾವು ಇತ್ತೀಚೆಗೆ ಡ್ರಗ್ಸ್ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ತಗೊಂಡೆವು. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಅಲ್ಲಿ ಮಾತ್ರ ಅವರು ಕೇಸ್ ಫೈಲ್ ಮಾಡಿದ್ದಾರೆ, ಆರ್ ಟಿ ಐ ಅಲ್ಲಿ ಕೇಳಿದೆವು. ಅವರಿಗೆ ಪೆಡ್ಲರ್ಸ್ ಮೇಲೆ ಒಂದೇ ಒಂದು ಕೇಸ್ ಫೈಲ್ ಮಾಡಿಲ್ಲ, ಅದನ್ನು ಮಾರಾಟ ಮಾಡೋರು ಕೇಸ್ ಫೈಲ್ ಮಾಡಿ ಯಾಕೆ ಮಾಡಲಿಲ್ಲ ಅಂದ್ರೆ ಅಲ್ಲಿ ನಮ್ಮನ್ನು ಆರ್ಥರ್ ಕೊಡ್ಬೇಕಂತಿಲ್ಲ ನಾವು. ಇಟ್ ಇಸ್ ಸ್ವಲ್ಪ ಯಾರಿಗ ಅರ್ಥ ಆಗ್ಬೋದು. ಇವ್ರಿ ಬರೀ ಇವರಿಗೆ ಅಂತ ಹೇಳ್ತಾರೆ, ಯಾರು ಸೇವಿಸ್ತಾರೆ ಅವರನ್ನು ಮಾತ್ರ, ಆದರೆ ಇವರ ಮೇಲೆ ಪ್ರಕರಣ ಮಾಡಿಲ್ಲ, ಮಾರಾಟ ಮಾಡೋರ ಹತ್ರ. ಯಾಕಂದ್ರೆ ಇವರಿಗೆ ಎಲ್ಲ ವ್ಯವಹಾರಗಳು ಎಲ್ಲ ನಾನು ಹೇಳಿದೆಲ್ಲ, ಅಧಿಕಾರಿಗಳು ಭ್ರಷ್ಟಾಚಾರವನ್ನು ನಿಲ್ಲ ಮಾಡಿದ್ರೆ ಕಾನೂನುಗಳು ಜಾಸ್ತಿ ಬಂದಷ್ಟು ಇವರಿಗೆ ಲಾಭ ಜಾಸ್ತಿ. ಇದಕ್ಕೆ ನಮ್ಮಲ್ಲಿ ಇಂಡಿಯಾದಲ್ಲಿ ಒಂದು ಹೊಸ ವ್ಯವಸ್ಥೆ ಬರಬೇಕು. ತಲೆಗೆ ಮೆಷಿನ್ ಹಚ್ಚೋದು ಇಲ್ಲಿ ಮಾಡ್ತಾರೆ, ಚೈನಾದಲ್ಲಿ ಮಾಡ್ತಾ ಇದ್ದಾರೆ. ಇದ್ರ ಟ್ರೂತ್ ಫೈಂಡಿಂಗ್ ಅಂದ್ರೆ ಲೈ ಡಿಟೆಕ್ಟರ್. ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗೆ ಅಸೆಟ್ಸ್ ಅಂಡ್ ಲಯಬಿಲಿಟಿ ಕೊಡೋದು ಬೇಡ, ಅವ್ನು ವರ್ಷಕ್ಕೆ ಒಂದ್ಸಲ ಅದ್ರ ಸುಳ್ಳು ಮಾಹಿತಿ ಕೊಡೋದು ಬೇಡ ಅವನಿಗೆ. ಅವನು ಏಪ್ರಿಲ್ ತಿಂಗಳಲ್ಲಿ ಕೊಡಬೇಕು, ಏಪ್ರಿಲ್ ತಿಂಗಳಲ್ಲಿ ಅವನ ತಲೆಗೆ ಮೆಷಿನ್ ಹಚ್ಚಬೇಕು. ಅವನು ಎಷ್ಟು ನೀನು ಲಾಸ್ಟ್ ಇಯರಲ್ಲಿ ಎಷ್ಟು ನೀನು ಸಣ್ಣ ಸಣ್ಣ ಭಾಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ದಿಸ್ ಹ್ಯಾಸ್ ಟು ಬಿ ಡನ್. ಇದು ನಮ್ಮ ಈ ಸಿಸ್ಟಮ್ ಇಂಪ್ರೂವ್ ಆಗಬೇಕಾದ್ರೆ ದಿಸ್ ಹ್ಯಾಸ್ ಟು ಬಿ ಡನ್. ಅವ್ರನ್ನ ಹತ್ರ ಪ್ರಶ್ನೆ ಕೇಳೋದು, ನೀನು ಮೊದಲ ವರ್ಷ ಎಷ್ಟು ಸಂಪಾದಿಸಿದೆ, ಎಷ್ಟೆಷ್ಟು ಮಾಡಿದೆ, ಎಲ್ಲೆಲ್ಲಿ ಆಸ್ತಿ ಎಲ್ಲೆಲ್ಲಿ ಇಟ್ಟಿದೆ ಅಂತ. ಇದಕ್ಕೆ ನಿಮಗೆ ಆನ್ಸರ್ ಸಿಕ್ಕಿದ್ರೆ ಅವನನ್ನು ಮನೆ ಕಳಿಸ್ಬೇಕು. ಇದನ್ನು ನಮ್ಮಲ್ಲಿ ಚೈನಾದಲ್ಲಿ ಮಾಡ್ತಾ ಇದ್ದಾರೆ, ಚೈನಾದಲ್ಲಿ ಮಾಡ್ತಾ ಇದ್ದಾರೆ. ಇಟ್ ಇಸ್ ನಾಟ್, ಇಟ್ ಇಸ್ ಸೈಂಟಿಫಿಕ್ ಇನ್ನೋವೇಷನ್, ಇದನ್ನು ಖಂಡಿತ ಮಾಡಬೇಕು. ಇದನ್ನು ಆವಾಗ ನಮ್ಮ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ಕಾನೂನುಗಳನ್ನು ಎಲ್ಲರೂ ಪಾಲನೆ ಮಾಡ್ತಾರೆ. ಇವತ್ತು ನಾವು ಎಲ್ಲವನ್ನು ಪ್ರತಿಯೊಂದಕ್ಕೂ ನಾವು ಕೋರ್ಟಿಗೆ ಹೋಗಿ ಆ ಇದಕ್ಕೆ ಆರ್ ಟಿ ಐಲಿ ಕೇಳೋದು ಇದೆಲ್ಲ ಅಗತ್ಯನೇ ಇಲ್ಲ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಈಗ ಇದರಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ ನೋಡಿ, ಇವತ್ತು ಡ್ರಗ್ಸ್ ಈ ರೀತಿ ಸೇಲ್ ಆಗಬೇಕಾದ್ರೆ

0: ಡಿಪಾರ್ಟ್ಮೆಂಟ್ಗಳದ್ದು ಪೊಲೀಸ್ ಡಿಪಾರ್ಟ್ಮೆಂಟದ್ದು ಸಹಕಾರ ಇಲ್ಲದೆ ಸಾಧ್ಯವೇ ಇಲ್ಲ. ಯಾವುದೇ ಐಟಮ್ಸ್ ಇರಲಿ, ಇವತ್ತಿಗೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಹೇಳ್ತೇವೆ, ಇದಕ್ಕೆ ಪ್ಲಾಸ್ಟಿಕ್ ಎಲ್ಲಿ ತಯಾರಾಗುತ್ತೆ? ಹೈದರಾಬಾದಲ್ಲಿ ತಯಾರಾಗುತ್ತೆ, ಮನೆ ಮನೆಗಳಲ್ಲಿ ತಯಾರಾಗುತ್ತೆ, ಅಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗಲ್ವಾ? ಈಗ ಪ್ಲಾಸ್ಟಿಕ್ ಬ್ಯಾಗ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕಿಲ್ಲ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕಿಲ್ಲ, ಆದರೂ ತಯಾರಾಗ್ತದೆ, ಮಾರ್ಕೆಟಲ್ಲಿ ಬೇಕಾದರೂ ಸಿಗುತ್ತೆ. ಇದು ಹೇಗೆ? ಇದು ಇದು ಸಿಸ್ಟಮ್, ಇವರು ಬೇಲಿಯೇ ಒಲ ಮೈತಾ ಇದೆ. ಸೊ ಬೇಲಿಯೇ ಒಲ ಮೈತಾ ಆಗಿದ್ರೆ ತಲೆಗೆ ಮೆಷಿನ್ ಹಚ್ಚುವ ಒಂದು ಏನು ಕಾನೂನು ಎಂಬುದನ್ನು ತರಲೇಬೇಕು. ಇದು ಕೋರ್ಟಿಗೆ ಹೋಗಿ ನಾವು ಇನ್ನೊಂದು ಯಾವುದೋ ಒಂದು ಪ್ರಕರಣದಲ್ಲಿ ಕೇಳಬೇಕಾಗುತ್ತೆ.
1: ಎಸ್, ಅವರು ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ.
2: ಹಲೋ, ನಮಸ್ಕಾರ.
1: ನಮಸ್ತೆ ನಮಸ್ತೆ, ಹೇಳಿ, ನಿಮ್ಮ ಹೆಸರು?
2: ನಮಸ್ತೆ.
0: ನಮಸ್ತೆ ಮೇಡಮ್.
2: ಅಲ್ಲ, ನಮ್ಮ ಸ್ಟುಡಿಯೋಗೆ ಬಂದು ಚೆನ್ನಾಗಿ ಮಾತನಾಡ್ತಿದ್ದೀರಿ, ಮತ್ತೆ ಇದು ಹೇಳಿದಿರಲ್ಲ ನೀವು ದೇವರು ಏನ್ ನಮ್ಮ ಹತ್ರ ಕ್ವಶನ್ ಕೇಳ್ತಾರೆ ಅಂತ, ಅದಕ್ಕೆ ಹೇಳಿ ತುಂಬಾ ಖುಷಿ ಆಯ್ತು ನಮ್ಗೆ. ಇಲ್ಲಾದ್ರೆ ನಮ್ಮ ಮನಸ್ಸಲ್ಲಿ ಹೇಳಿ ದೇವಸ್ಥಾನಕ್ಕೆ ಹೋದ್ರೆ ಅದು ಇದು ಎಲ್ಲ ಮಾಡಿದ್ರೆ ದೇವರಿಗೆ ತೃಪ್ತಿ ಅಂತ, ನೀವು ಅದು ಹೇಳಿದಾಗ ತುಂಬಾ ಖುಷಿ ಆಯ್ತು. ಮತ್ತೆ ನೀವು ನಡೆದು ಬಂದ ದಾರಿ ಅದು ಇದೆಲ್ಲ ಹೇಳಿದಿರಲ್ಲ, ಕೇಳಿ ತುಂಬಾ ಖುಷಿ ಆಯ್ತು. ನಮ್ಮ ಸ್ಟುಡಿಯೋಗೆ ಬಂದು ನೀವು ಇಷ್ಟು ಮಾತನಾಡಿ ಇಷ್ಟು ಒಳ್ಳೆ ಮಾಹಿತಿ ಎಲ್ಲ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರತ್ನ ಶೆಟ್ಟಿ ಅವರು ಕಾಲನ್ನು ಮಾಡಿದ್ರು. ಇನ್ನು ಆಗ್ತಾನೆ ಪೂಡಿ ಮಸಾಲೆ ತೋರು ಒಂದು ಪ್ರಶ್ನೆಯನ್ನು ಕೇಳಿದ್ರು, ಆರ್ ಟಿ ಐ ಬಗ್ಗೆ ಅವರು ಕೇಳಿರುವಂಥದ್ದು. ಅವ್ರು ಕೇಳಿರುವಂಥದ್ದು, ನಾವು ಈ ಆರ್ ಟಿ ಐ ವ್ಯಾಪ್ತಿಯಲ್ಲಿ ಯಾವ ಯಾವ ಇಲಾಖೆಗೆ ಪ್ರಶ್ನೆಯನ್ನು ಕೇಳಬಹುದು, ಹಾಗೆಯೇ ಎಷ್ಟು ಸಮಯದ ಒಳಗೆ ಉತ್ತರ ನಮಗೆ ಸಿಗಬಹುದು, ಹಾಗೆ ಇದು ಗೌಪ್ಯತೆಯ ಬಗ್ಗೆ ಅವ್ರು ಕೇಳಿದಂಥ ಪ್ರಶ್ನೆ. ಇದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಸರ್.
0: ಸೊ ನಿಮಗೆ ಆರ್ ಟಿ ಐ ಒಳಗೆ ಎಷ್ಟು ಇಲಾಖೆ ಅಂತ ಹೇಳಿದ್ರೆ ನಿಮಗೆ ಮೊದಲು ಎಷ್ಟೇ ಇಲಾಖೆಗೆ ಎಷ್ಟು ಇಲಾಖೆಗಳಿಗೆ ಕೂಡ ನೀವು ಮಾಹಿತಿ ಕೇಳಿ,
1: ಸರ್ಕಾರಿ ಇಲಾಖೆಗಳು,
0: ಹೌದು ಸರ್ಕಾರಿ ಇಲಾಖೆಗಳಿಗೆ, ಸರ್ಕಾರದ ಅನುದಾನ ಪಡೆಯುವ ಸಂಸ್ಥೆಗಳಿಂದ ಕೂಡ ನಾವು ತಗೊಳ್ಬಹುದು ಆರ್ ಟಿ ಐಯಲ್ಲಿ. ಸೊ ಮುಖ್ಯ ನೀವು ಒಂದು ನನ್ನ ನಿಮ್ಮ ಹತ್ರ ಭಿನ್ನವಾಗಿ ನೀವು ಆರ್ ಟಿ ಐ ಎಫ್ ಟಿ ಐ ಮೊದಲು ಒಂದು ಸಲ ಅಪ್ಲೈ ಮಾಡಿ, ಆವಾಗ ನಿಮಗೆ ಅನುಭವ ಆಗುತ್ತೆ. ಸೊ ಇದು ಒಂದು ವಿಷಯ. ಸೊ ನೀವು ಎಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಕೂಡ ಆರ್ ಟಿ ಐ ಅರ್ಜಿ ಹಾಕ್ಬೋದು, ಅದಕ್ಕೆ ಲಿಮಿಟ್ ಇಲ್ಲ. ಎಷ್ಟು ಅರ್ಜಿಗಳನ್ನು ಬೇಕಾದರೂ ಹಾಕ್ಬೋದು, ಅದಕ್ಕೆ ಅಷ್ಟೇ ಇಷ್ಟ ಅಂತ ಏನಿಲ್ಲ. ಎರಡನೇದು ಏನು ಹೇಳ್ತಾರೆ ಅವರು, ಏನು ಹೇಳಿದ್ರು ಇನ್ನೊಂದು,
1: ಎಷ್ಟು ದಿವಸದೊಳಗೆ,
0: ಎಷ್ಟು ದಿವಸದೊಳಗೆ, 30 ದಿವಸದೊಳಗೆ ಮಾಹಿತಿ ಕೊಡಬೇಕು. ಈಗ 30 ದಿವಸ ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಒಂದು ಇಲಾಖೆಗೆ ನೀವು ಆ ಇಲಾಖೆಗೆ ಸಂಬಂಧಪಟ್ಟಲ್ಲ, ಅವರು ಇನ್ನೊಂದು ಸೆಕ್ಷನ್ ಪ್ರಕರಣ 6(3) ಪ್ರಕಾರ ಇನ್ನೊಂದು ಇಲಾಖೆಗೆ ವರ್ಗಾಯಿಸ್ತಾರೆ, ಆವಾಗ ಅವರಿಗೆ 5 ಡೇಸ್ ಅದಕ್ಕೆ ಆ್ಯಡ್ ಆಗುತ್ತೆ, ಅಂದರೆ 35 ಆಗ್ತದೆ. ಅದು ಅವ್ರಿಗೂ ಸಂಬಂಧ ಇಲ್ಲ, ಇನ್ನೊಬ್ರು ಟ್ರಾನ್ಸ್ಫರ್ ಮಾಡಿದರೆ 35-40 ಆಗುತ್ತೆ. ಸೊ ನಿಮಗೆ 30-35 ಆಗಿರೋ ರೀತಿ, ಅದರ ಬಟ್ ಮಿನಿಮಮ್ 30 ದಿವಸದೊಳಗೆ ನಿಮಗೆ ಮಾಹಿತಿ ಸಿಗಬೇಕು. ಸಿಗದೇ ಇದ್ರೆ ನಿಮಗೆ ಅವರು ಮಾಹಿತಿ ನಿರಾಕರಿಸಿದ್ದಾರೆ ಎಂಬುದು ಒಂದು ಇದು ಬರುತ್ತೆ. ಮತ್ತು ನಿಮಗೆ ಮುಂದಕ್ಕೆ ಏನಾದರೂ ಮಾಹಿತಿ ಅವ್ರು ಕೊಡೋದಾದ್ರೆ ನೀವು ಅಪೀಲ್ ಹೋಗ್ಬಿಟ್ಟು ಅದು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಯಾಕಂದರೆ ನಿಮಗೆ ಮಾಹಿತಿಗೆ ಅರ್ಜಿ ಒಟ್ಟಿಗೆ ನೀವು 10 ರೂಪಾಯಿ ಮಾತ್ರ ಅಲ್ಲಿ ಎನ್ಕ್ಲೋಸ್ ಮಾಡಲಿಕ್ಕೆ, ಪೋಸ್ಟಲ್ ಆರ್ಡ್ರ್ ಅಥವಾ ಮನಿ ಆರ್ಡ್ರ್ ಅಥವಾ ನೀವು ಆನ್ಲೈನ್ ಕೂಡ ಪೇಮೆಂಟ್ ಮಾಡ್ಬೋದು. ಆಮೇಲೆ ನಿಮಗೆ ಅವರು ಏನು ಡಾಕ್ಯುಮೆಂಟ್ಸ್ ಎಷ್ಟಿದೆ, ಈಗ ಫಾರ್ ಎಕ್ಸಾಂಪಲ್ ಒಂದು 50 ಪೇಜ್ ಇದ್ದರೆ ನಿಮಗೆ 2 ರೂಪಾಯಿ ಲೆಕ್ಕದಲ್ಲಿ ಒಂದು A4 ಸೈಜ್ ಆದರೆ ಅವರೊಂದು 100 ರೂಪಾಯಿಗೆ ನಿಮಗೆ ಅವರು ಲೆಟ್ರ್ ಕಳಿಸ್ತಾರೆ, ನೀವು 100 ರೂಪಾಯಿ ಮತ್ತೆ ನೀವು ಮನಿ ಆರ್ಡ್ರ್ ಅಥವಾ ಕ್ಯಾಶ್ ಹೋಗಿ ಬೇಕಾದರೆ ಕಟ್ಬೋದು. ಸೊ ಅದನ್ನು ಕಟ್ಟಿಬಿಟ್ಟು ನೀವು ಆ ಮಾಹಿತಿಯನ್ನು ತಗೊಳ್ಬೋದು.
1: ಓಕೆ ಓಕೆ ಓಕೆ. ಗೌಪ್ಯತೆ,
0: ಗೌಪ್ಯತೆ

0: ಎ ಬಿ ಸಿ ಡಿ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಬೇಕಂತೇಳಿ. ಸೊ ನಿಮ್ಗೆ ಕೊಡ್ಬಹುದು, ಕೊಡಬಾರ್ದು ಅಂತಿಲ್ಲ, ಬಟ್ ಆ ಎ ಬಿ ಸಿ ಡಿ ಅವ್ರಿಗೆ ಒಂದು ನೋಟಿಸ್ ಕೊಡ್ತಾರೆ, ಅವ್ರು ಇಲ್ಲ ಅದು ಕೊಡಬೇಡಿ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಬರಲ್ಲ. ಮತ್ತೆ ಇನ್ನೊಂದು, ಅವರು ಅವರ ಪರಮಾಧಿಕಾರ ಉಪಯೋಗಿಸಿ ಅದನ್ನು ಕೊಡ್ಲೂಬಹುದು. ಯಾಕಂತ ಹೇಳಿದ್ರೆ ಇದು ಕೊಡೋದು ಬಹಳ ಅಗತ್ಯ ಅಂತ ಹೇಳುವಾಗ, ಈಗ ಅಸೆಟ್ಸ್ ಅಂಡ್ ಲಯಬಿಲಿಟಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳೆಲ್ಲ ಡಿಕ್ಲೇರ್ ಮಾಡಿದರು, ಇಟ್ಸ್ ಬಿಕಾಸ್ ಆಫ್ ಆರ್ ಟಿ ಐ ಕಾಯ್ದೆ ಅನ್ವಯ. ಸೊ ಈಗ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಅಸೆಟ್ಸ್ ಅಂಡ್ ಲಯಬಿಲಿಟಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇದರಲ್ಲಿ ಗೌಪ್ಯತೆ ಎಂಬುದು ಏನಿಲ್ಲ, ಎಲ್ಲವೂ ಇದು ಏನಂತ ಹೇಳ್ತಾರೆ, ಸರ್ಕಾರಿ ಮಾಹಿತಿ ಏನಿದೆ ಅದು ಎಲ್ಲರಿಗೆ ಪಬ್ಲಿಕ್ಗೆ ಈಸಿಲಿ ಸಿಗಬೇಕಂತ ಅದು ಕಾನೂನೊಂದು ಉದ್ದೇಶನೇ, ಅದು ಈಸಿಲಿ ಸಿಗಬೇಕು. ಬಟ್ ಅದು ಇದುವರೆಗೆ ಆ ರೀತಿಯ ಒಂದು ಯಾಕೆ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಭಾವನೆ ಬರಲಿಲ್ಲ ಗೊತ್ತಿಲ್ಲ. ಈಗ ನಿಮಗೆ ಆನ್ಲೈನ್ ಸಿಗಬೇಕು, ನಿಮ್ಮ ಅವರ ವೆಬ್ಸೈಟಲ್ಲಿ ಅವರು ಹಾಕಬೇಕು 4-1A 4-1B ಅಂತ ಇದೆ, ಅದೆಲ್ಲ ನಿಮಗೆ ಮಾಹಿತಿ ಸಿಗಬೇಕು. ಇದುವರೆಗೆ ಯಾರು ಅಷ್ಟೊಂದು ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಇದಕ್ಕೆ ಸಂಬಂಧಪಟ್ಟು ಯಾರು ಕಂಟ್ರೋಲಿಂಗ್ ಆಫೀಸರ್ ಇದ್ರೆ ಅವರು ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ.
1: ಈಗ ಆರ್ ಟಿ ಐ ನಾವು ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ಉತ್ತರ ಬರದೇ ಇರುವಂತಹ ಪ್ರಕರಣ ಸಮಯಗಳು ಇದ್ರೆ ಏನಾಗ್ತದೆ? ಈಗ ಉತ್ತರ ಬರದೇ ಇದ್ರೆ, ನಾವು ಕೇಳಿದಂತ
0: ಉತ್ತರ ಬರದೇ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ಮಂಗಳೂರು ಸಿಟಿ ಕಮಿಷನರ್ಗೆ ನೀವು ಅರ್ಜಿ ಹಾಕ್ತೀರಿ, ಅಲ್ಲಿ ಅವರು ಒಬ್ಬರು ಡೆಪ್ಯೂಟಿ ಕಮಿಷನರ್ ಇದ್ದಾರೆ, ಅವರಿಗೆ ನೀವು ಅಪೀಲ್ ಹಾಕ್ಬೋದು. ಡೆಪ್ಯೂಟಿ ಕಮಿಷನರು ಏನೋ ಉತ್ತರ ಕೊಡದೇ ಇದ್ರೆ ನೀವು ಸ್ಟೇಟ್ ಕಮಿಷನ್ಗೆ ಅಥವಾ ಸೆಂಟ್ರಲ್ ಕಮಿಷನ್ಗೆ ನೀವು ಅಪೀಲ್ ಹಾಕ್ಬೋದು. ಪ್ರಕರಣ 19 ಪ್ರಕಾರ ಅದು ನೀವು ನಿಮ್ಮ ಅರ್ಜಿ ಕೊಟ್ಟ 90 ದಿವಸದೊಳಗೆ ಅದನ್ನು ಅರ್ಜಿ ನಿಮ್ಮ ಅಪೀಲನ್ನು ಹಾಕ್ಬೇಕು. ಫಸ್ಟ್ ಅಪೀಲ್ಗೆ ನೀವು 30 ದಿವಸ, 30 ಇಲ್ಲ 45 ದಿವಸ, ಅಂದರೆ 5-5 ದಿವಸ ಆ್ಯಡ್ ಮಾಡಿ 45 ದಿವಸದೊಳಗೆ ನೀವು ಫಸ್ಟ್ ಅಪೀಲ್ ಹಾಕ್ಬೇಕು. ಅಂದರೆ ನೀವು ಯಾರಿಗೆ ಅರ್ಜಿ ಹಾಕ್ತೀರಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಪಂಚಾಯತಲ್ಲಿ ಇವರು ಇರ್ತಾರೆ ಯಾರು ಸೆಕ್ರೆಟರಿ, ಸೆಕ್ರೆಟರಿಗೆ ನೀವು ಅವನು ಫಸ್ಟ್ ಇನ್ಫಾರ್ಮೇಷನ್ ಆಫೀಸರ್. ನೆಕ್ಸ್ಟ್ ಅದಕ್ಕೆ ಫಸ್ಟ್ ಅಪೀಲ್ ಹಾಕಬೇಕು ನೀವು ಪಿ ಡಿ ಓಗೆ, ಅಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ. ಅವರಿಬ್ರು ಕೂಡ ಇದ್ರೆ ನಿಮ್ಮ ಸ್ಟೇಟ್ ಕಮಿಷನ್ಗೆ ಅಪೀಲ್ ಆಗ್ಬೇಕು.
1: ಓಕೆ, ಒಬ್ರು ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ
2: ಹಲೋ,
1: ನಮಸ್ತೆ ನಮಸ್ತೆ, ಹೇಳಿ, ನಿಮ್ಮ ಹೆಸರು?
2: ನಮಸ್ತೆ ಸರ್. ಬೆಳಿಗ್ ಸರ್ ಅವರ ಅದ್ಭುತ ಕಥೆ ಕೇಳಿ ತುಂಬಾ ನಿಜವಾಗ್ಲೂ ತುಂಬಾ ಖುಷಿ. ಆಗ್ಬೇಕನ್ನೋದೇ ನಮ್ದು ಆಶಯ. ಸೊ ಆಲ್ ದಿ ಬೆಸ್ಟ್ ಅವ್ರ ಹತ್ರ. ನಿಜವಾಗ್ಲೂ
1: ಮಾತಾಡ್ಬೇಕನ್ನಿಷ್ಟು
2: ಆವತಿ ಅಂತ ಆರ್ತಿ.
1: ಓಕೆ ಓಕೆ ಓಕೆ ಓಕೆ, ಫೈನ್ ಫೈನ್, ಬಹಳ ಸಂತೋಷ ಮೇಡಮ್, ಥ್ಯಾಂಕ್ ಯು. ಕೇಳುಗರೆ, ನಾವು ಬೆನಡಿಕ್ಟ್ ಫೆರ್ನಾಂಡಿಸ್ ಅವ್ರ ಜೊತೆ ಮಾತಾಡ್ತಿದ್ದೀವಿ. ನಮ್ಮ ಆರ್ ಟಿ ಐ ಬಗ್ಗೆ ಅನೇಕ ವಿಷಯಗಳನ್ನು ನಮ್ಮ ಜೊತೆ ಅವರು ಹಂಚಿಕೊಳ್ತಾ ಇದ್ದಾರೆ. ಸೊ ಸರ್, ಈಗ ಸಮಾಜದಲ್ಲಿ ಆರ್ ಟಿ ಐ ಕಾರ್ಯಕರ್ತನಾಗುವುದು ಅಂತ ಹೇಳಿದರು ಕೂಡ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಅದು ಕೂಡ ಏನು ಬಹಳ ರಿಸ್ಕ್ನ ಕೆಲಸ ಅಂತ ಅನ್ನೋದು ಕೂಡ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
0: ರಿಸ್ಕಿನ ಕೆಲಸ ಅಂದ್ರೆಲ್ಲ ಅದು, ಯಾಕಂತ ಹೇಳಿದ್ರೆ ನಿಮ್ಮ ಉದ್ದೇಶ ಚೆನ್ನಾಗಿರ್ಬೇಕು. ನೀವೀಗ ನಾನು ನೋಡಿದ್ದೇನೆ ಕೆಲವು ವಿಶೇಷವಾಗಿ ನಾನೇ ಅಲ್ಲಿ ರಾಯ್ ಅಥವಾ ಇಲ್ಲಿಗೆ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಆರ್ ಟಿ ಐ ಕಾರ್ಯಕರ್ತರಿಗೆ ಅಲ್ಲಿ ಆಫೀಸಿಂದ ದುಡ್ಡು ಕೊಡ್ತಾ ಇದ್ರು ಆರ್ ಟಿ ಐ ಹಾಕ್ಬೇಡ ಅಂತೇಳಿ. ಸೊ ಇದಿಲ್ಲ, ಅಲ್ಲಿ ಒಂದು ರಾಯಚೂರಲ್ಲಿ ಒಂದು ಚೆಕ್ ಪೋಸ್ಟ್ ಇತ್ತು, ಅಲ್ಲಿ ಡ್ಯೂಟಿ ಮಾಡಿದೆ. ಅಲ್ಲಿ ಅವರು ಬಂದು, ಸರ್ ನಮ್ದು ಈ ತಿಂಗಳದ್ದು ಬರಲಿಲ್ಲ ಅಂತ. ಏನಪ್ಪ ಬರ್ಲಿಕ್ಕೆ ಅಂತ ನಾನು ಕೇಳಿದೆ, ಏನು ಬರ್ಲಿಕ್ಕೆ? ಅಲ್ಲ ಅದು ಮೊದಲು ನಮ್ಗೆ ಹೇಳಿಲ್ವಾ ಅವ್ರು ಅಂತೇಳಿ. ಏನು ಹೇಳ್ಬೇಕಿತ್ತು? ನಾನಲ್ಲಿ ಸುಮಾರು 8 ಗಾಡಿನ ಇಳಿಸಿದ್ರೆ, ಈ ರಾಯಚೂರಿಂದ ಆಯರ್ನವರು ಹೈದರಾಬಾದಿಗೆ ಹೋಗುತ್ತೆ, ಹೈದರಾಬಾದಿಂದ ಸ್ಟೀಲ್ ಆಗಿ ವಾಪಸ್ ಬರುತ್ತೆ. ಸೊ ಹೈದರಾಬಾದಿದ್ದು 3 ಸ್ಟೀಲ್ ಗಾಡಿ ಮತ್ತು ಒಂದು ಕಬ್ಬಿನ ಆಯರ್ನವರಿದ್ದು 4 ಗಾಡಿಗಳನ್ನ ಇಳಿಸಿದ್ದೇನೆ ಅಲ್ಲಿ ಚೆಕ್ ಪೋಸ್ಟಲ್ಲಿ ಇಳಿಸಿದ್ದೇನೆ. ಆವಾಗ ಇವರು ರಾತ್ರಿ ಇವರು ಬಂದು ಮೊದಲೊಂದ್ಸಲ ಫೋನ್ ಮಾಡಿದ್ದಾರೆ, ಮತ್ತು ಆರ್ ಟಿ ಐ ಕಾರ್ಯಕರ್ತರು ಅಂತ ಹೇಳ್ತಾರಲ್ಲ, ಅವರು ನಮ್ದು ಬರಲಿಲ್ಲ ಅಂತೇಳಿ. ಸೊ ನಾನು ಹೇಳಿದೆ ಇದೇನು ಬರುವುದು ಅಂತೇಳಿ. ನಾನು ಇಲ್ಲ ಸರ್ ಅವರು ಇರ್ತೀನಿ, ನೀನು ಕೆಲಸ ಮಾಡು, ನಿನಗೆ ಏನಿದ್ರೆ ನಾನು ಚೆಕ್ ಪೋಸ್ಟಲ್ಲಿ ಬಂದು ಕೂತ್ಕೋ, ನನ್ನ ಕ್ಲಾರ್ಕ್ ಇದ್ದಾನೆ ಅವನ ಸೈಡಿಗೆ ನೀನು ಕೂತ್ಕೋ, ಅವ್ರು ಏನು ತಗೊಂಡ್ರೆ ನಿನಗೆ ಅಂತೇಳಿ. ಕೊನೆಗೆ ಇನ್ನೊಬ್ರು ಗಾಡಿ ನಿಲ್ಲಿಸಿದವ್ರು ಬಳ್ಳಾರಿ ಅಂತ ಒಬ್ರು ಬಂದರು, ಅಲ್ಲ ಸರ್ ನೀವು ಮೊದಲು ತಿಳಿಸ್ಲಿಕ್ಕಿಲ್ವಾ ಅಂತೇಳಿ. ಏನು ತಿಳಿಸ್ಬೇಕು, ನೀನು ಪೇಪರಲ್ಲಿ ಹಾಕ್ಬೇಕಾರೆ ನಾನು ನಿಲ್ಲಿಸ್ತೇನೆ ಗಾಡಿ ನಿಲ್ಲಿಸ್ತೇನೆ ಅಂದರೆ ಈ ರೀತಿ ನಡೀತಾ ಇತ್ತು. ಕೊನೆ ನನಗೆ ಒಂದು ರಾತ್ರಿ ಬಂದು ಒಂದು 5-6 ಮಂದಿ ಬಂದು ನನ್ನ ಕಾಲರೇ ಹಿಡಿದು ಬಿಟ್ರು. ಯಾಕಂದ್ರೆ ನನ್ನ ಚೆಕ್ ಪೋಸ್ಟಲ್ಲಿ ನಮಗೆ ವೆಪನ್ಸ್ ಇಲ್ಲ, ಒಬ್ಬ ಕ್ಲಾರ್ಕ್, ಒಬ್ಬ ಆಫೀಸರ್ ಅಷ್ಟೇ, ಒಬ್ಬರು ಇನ್ನೊಬ್ಬರು ಇನ್ಸ್ಪೆಕ್ಟರ್ ಏನೋ ಅಂತ. ಬಟ್ ವಿ ಆರ್ ನಾಟ್, ನಮ್ಮ ಹತ್ರ ಯಾವುದೇ ಭದ್ರತೆಗೇನು. ಒಂದು ಕಾಲರ್ ಹಿಡಿದುಬಿಟ್ಟೆ ನಾನು, ಜಾಸ್ತಿ ನಾನು ಮಾತಾಡಲಿ ಹೋಗಿಲ್ಲ, ಯಾಕೆಂದರೆ ಇನ್ಸ್ಟಿಗೇಟ್ ಮಾಡಿದರೆ ಇನ್ನೇನೇನು ಆಗ್ಬೋದು. ವಿ ಟುಕ್ ಇಟ್ ಕಾಮ್ಲಿ, ಮತ್ತು ಅವ್ರು ಏನು ಮಾಡಿಕೊಂಡು ಹೋದ್ರೆ ಅವ್ರು ನಮಗೇನು ಹೊಡಿಲಿಲ್ಲ. ಬಟ್ ಇಮಿಡಿಯೆಟ್ಲಿ ನಾನು ನೆಕ್ಸ್ಟ್ ನಮ್ಮ ಕಮಿಷನರ್ಗೆ ತಿಳಿಸಿಬಿಟ್ಟು ಅವರು ಒಂದು ಸಿ ಆರ್ ಪಿ

0: ಬಸ್ಸೇ ಹಾಕಿದರು. ಬಟ್ ನನಗೆ ಅಲ್ಲಿಂದ ಟ್ರಾನ್ಸ್ಫರ್ ಬೇಕಿತ್ತು, ನಾನು ಬುದ್ಧಿವಂತಿಕೆ ಪಡೆದೆ, ನೇರವಾಗಿ ಲೋಕಾಯುಕ್ತ ಆಫೀಸಿಗೆ ಹೋದೆ. ಹೋಗಿಬಿಟ್ಟು, ಸರ್ ಈ ರೀತಿ ನಡೀತಾ ಇದೆ ಅಲ್ಲಿ, ಇದರ ಬಗ್ಗೆ ನೀವು ಆ್ಯಕ್ಷನ್ ತಗೊಳ್ಬೇಕಂತ ಹೇಳಿದಕ್ಕೆ ಅಲ್ಲಿ ರೇಡ್ ಆಯಿತು. ಅಲ್ಲಿ ಲೋಕಾಯುಕ್ತ ಎಲ್ಲಿ ರೇಡ್ ಆಗುತ್ತೆ ಅಲ್ಲಿ ಚೆಕ್ ಪೋಸ್ಟ್ ಎಬಾಲಿಷ್ ಮಾಡ್ತಾಯಿದ್ರು. ಸೊ ಚೆಕ್ ಪೋಸ್ಟ್ ಎಬಾಲಿಷ್ ಆಯಿತು, ನನಗೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಸೊ ಇದು ಇದು ಮಾಡಬಾರ್ದಿತ್ತು, ಆದರೆ ಹೇಳಿ ಎಲ್ರಿಗೆ ಇವರಿಗೆ ಹೇಳಿದ್ದನ್ನು ಜಾಗ್ರತೆ ಮಾಡಿರಿ, ಏನು ಮಾಡಬೇಡಿ ಅಂದರೆ ಅಷ್ಟು ಬೇಜಾರಾಯ್ತು. ಅಂದರೆ ನೋಡಿ, ನಾನು ಇಷ್ಟು ಕೆಲಸ ಮಾಡುವ, ನನ್ನ ಬಂದು ಕಾಲರ್ ಹಿಡಿದ್ರೆ ಎಷ್ಟು ಬೇಜಾರಾಗಬೇಕು ನಮಗೆ, ನಾವು ಏನು ಮಾಡಬೇಕು, ವಿ ಆರ್ ಪವರ್ಲೆಸ್ ಅಂತಲ್ಲ ಅಲ್ಲಿ, ಬಟ್ ನಾವು ಯಾಕೆ ಗುದ್ದಾಡಬೇಕು? ಈಗ ಸಣ್ಣ ವಿಷಯಗಳನ್ನು ನಾವೇನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಮತ್ತು ಅವರಿಗೂ ಏನಾದರೂ ಆದರೆ ಸುಮ್ಮನೆ ಅದು ಅಟ್ರಾಸಿಟಿ ಕೇಸ್ ಅದೆಲ್ಲ ಬೀಳುವ ಚಾನ್ಸಸ್ ಇರ್ತದೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಬಿಡಿದೆ. ಸೊ ಈ ರೀತಿ ಆರ್ ಟಿ ಐ ಕಾರ್ಯಕರ್ತರು ಕೂಡ ಇದರಲ್ಲಿ ದಯ ಮಾಡಿದ್ರು. ಆರ್ ಟಿ ಐ ಕಾರ್ಯಕರ್ತರು ಎಲ್ಲರೂ ಭ್ರಷ್ಟರು ಅಂತ ಹೇಳಿ ಬರೋಲ್ಲ, ಬಟ್ ಆದ್ರೆ ಬಟ್ ಈ ನಮ್ಮ ಉದ್ದೇಶ ಚೆನ್ನಾಗಿರಬೇಕು. ಈಗ ನಾವು ಅಧಿಕಾರಿಗೆ ಗೊತ್ತಿರುತ್ತೆ ಇವರು ಯಾಕೆ ಮಾಹಿತಿ ಕೇಳ್ತಾರೆ ಅಂತೇಳಿ, ನಾವೇನು ದುರುದ್ದೇಶವಾಗಿ ಕೇಳ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಇತ್ತೀಚೆಗೆ 400 KV ಬಗ್ಗೆ ನಾವು ಅನೇಕ ಅರ್ಜಿಗಳನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟೆವು. ಬಟ್ ನಮಗೆ ಇಲ್ಲಿ ಮಂಗಳೂರು ಫಾರೆಸ್ಟ್ದು ಭಾಳ ಸಂತೋಷದ ವಿಷಯ ಅಂದರೆ ಅವರು ಎಲ್ಲ ಯಾವುದಕ್ಕೂ ಇದುವರೆಗೆ ನಾವು ಫಸ್ಟ್ ಅಪೀಲ್ ಸಹಿತ ಹಾಕಿಲ್ಲ. ಅವರೆಲ್ಲ ಏನು ಮಾಹಿತಿ ಕೊಡ್ತಾರೆ, ಫಸ್ಟ್ PIO ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಸೊ ಇದೊಂದು ದೊಡ್ಡ ವಿಷಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್.
1: ಓಕೆ ಓಕೆ. ಸೊ ಸರ್, ನಾನು ನಿಮ್ಮ ಹತ್ರ ಕೇಳೋದು, ಈಗ ಅನೇಕ ವರ್ಷಗಳಿಂದ ಈ ಹೋರಾಟಗಳಲ್ಲಿ ತಾವಿದ್ದೀರಿ, ನಮ್ಮ ಜಿಲ್ಲೆಯ ಅಥವಾ ನಮ್ಮ ಮಂಗಳೂರಿನ ಹೋರಾಟದ ಮನಸ್ಸುಗಳು ಹೇಗಿದೆ ಅಂತ ನೀವು ಅಂದ್ಕೊಳ್ತೀರಿ?
0: ನಮ್ದು ಯೂಶ್ವಲಿ ಹೇಗೆಂದ್ರೆ ಲೀಗಲ್ ಫೈಟ್ಸ್, ಇದರಲ್ಲಿ ಏನಂತ ಹೇಳಿದ್ರೆ ಕಾನೂನಿನ ಪಾಲನೆಗಳು ಆಗ್ತವೆ ಇಲ್ಲ ಅಂತ ನೋಡುವಂತ.
1: ಅಲ್ಲಿ ಇಲ್ಲಿ ಹೋರಾಟದ ಮನಸ್ಸುಗಳು ಇದ್ದಾರ? ಒಟ್ಟು ಸೇರುವವರು, ನಾನಿದ್ದೇನೆ, ಅದು ಪರಿಸರದ
0: ಇಲ್ಲ, ಬೆಂಬಲ ಕೊಡೋರು ಇದ್ದಾಳೆ ಬಹಳ ಮಂದಿ. ಈಗ ನಮ್ಗೆ ನೋಡಿ, ಈಗ 1 KG ಕನಿಷ್ಠ 50,000 ಖರ್ಚಿದೆ ನಮ್ಗೆ ಯೂಶ್ವಲಿ. ಅದು ಕಡಿಮೆ ನಾನು ಹೇಳ್ತಾ ಇರೋದು, ಯಾಕಂದ್ರೆ ಅವರ ಲೆವೆಲ್ಗೆ, ನಮ್ಮ ಈಗ ಏನು ಅಡ್ವೊಕೇಟ್ ಇದ್ದಾರೆ ಅವ್ರ ಲೆವೆಲ್ಗೆ ಅದು ಕಡಿಮೆನೆ. ಬಟ್ ಆದ್ರೂ 50,000 ದೊಡ್ಡ ವಿಷಯನೇ ನಮಗೆ. ಅದನ್ನು ಶೇಖರಿಸಬೇಕಾದ್ರೆ ಈಗ ನಾವು ಸುಮಾರು 8 ಫೈಲ್ ಮಾಡಿದ್ದೀವಿ ಈಗಾಗಲೇ ಟೋಟಲ್, ಇನ್ನೊಳಕ್ಕೆ 400,000 ಆಗಿತ್ತು. ಸೊ ನಾನೇ ಸುಮಾರು 1.5 lakh ನಾನು ಹಾಕಿದ್ದೇನೆ. ಈಗ ಮತ್ತೆ ಬೇರೆಯವರಿದ್ದಾರೆ ನಮ್ಮ ಇದರಲ್ಲಿ, ನಮ್ಮ ಸಂಘಟನೆಯಲ್ಲಿ. ಸೊ ಇವರೆಲ್ಲರೂ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಈಗ ಈಗ ಅವರು ಅವರಿಗೆ ಏನಂತ ಹೇಳಿದರೆ, ಅವು ದೇ ಆರ್ ಆಲ್ ಸಮಾನ ಮನಸ್ಕರು. ಇವರೆಲ್ಲ ಇದರಿಂದ ಇವತ್ತು ನಮಗೆ ಯಾರು ಹಿಂದೆ ನೋಡುವಾಗ ಜನ ಇದ್ದಾರೆ. ಸೊ ಬಟ್ ಇನ್ನೂ ಪಬ್ಲಿಕ್ ಜಾಸ್ತಿ ಬಂದು ಇನ್ವಾಲ್ವ್ ಆಗಬೇಕು. ಭಾಳ ಮಂದಿ ಇದಕ್ಕೆಲ್ಲ ನಮಗೆ ಸ್ವಲ್ಪ ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕು. ಯಾಕಂದರೆ ನಮ್ಮ ಉದ್ದೇಶ ಯಾವುದು ಪರ್ಸನಲ್ ಇಲ್ಲ ಇರಲಿ, ಯಾವುದು ಪರ್ಸನಲ್ ನನ್ನ ಮನೆಗೆ ಒಳ್ಳೇದಾಗಬೇಕಂತ ನಾನು ಯಾವುದು ಕೇಸ್ ಫೈಲ್ ಮಾಡ್ತಾ ಇಲ್ಲ. ಸೊ ನಮ್ಮ ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಂಘ, ಅದು ಖಂಡಿತವಾಗಿಯೂ ಅರಣ್ಯ ಕಾಪಾಡಲಿಕ್ಕೆ, ಪರಿಸರ ಕಾಪಾಡಲಿಕ್ಕೆ ಮತ್ತು ಹವಾಮಾನ ಬದಲಾವಣೆ, ಈಗ ನಿಮಗೆ ಮಾರ್ಕ್ ಲೈನಸ್ ಅಂತೇಳಿ 6 degrees ಬುಕ್ ಬರೆದಿದ್ದಾರೆ ಇಲ್ಲಿ, ನೀವು ಇದನ್ನು

0: ಏನು ಈಗ ಮೇನ್ ಚೇಂಜಸ್ ಏನು, ಫಾಸಿಲ್ ಫ್ಯೂಯಲ್ ಕನ್ಸಂಪ್ಷನ್ ಸ್ಟಾಪ್ ಆಗಬೇಕಂತೇಳಿ ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ರು, ಅಂದರೆ ಪೆಟ್ರೋಲ್ ಡೀಸೆಲ್ ಕನ್ಸಂಪ್ಷನ್ ಸ್ಟಾಪ್ ಆಗಬೇಕಂತ. ಅದನ್ನು ನೀವು ಇವತ್ತು ಮಾಡಿದರೆ ಏನು ಉಪಯೋಗ ಇಲ್ಲ, ಇನ್ನು ಅದ್ರ ಟೈಮ್ ನಾವು ಮುಗಿದಿದ್ದೇವೆ. ವಿ ಆರ್ ಆಲ್ರೆಡಿ ಇನ್ ಎ ಸ್ಪೀಡಿಂಗ್ ಟ್ರೈನ್ ವಿತ್ ನೋ ಬ್ರೇಕ್ಸ್. ಈಗ ನಾವು ಒಂದು ಟ್ರೈನಲ್ಲಿ ಇದ್ದೇವೆ, ಸ್ಪೀಡಲ್ಲಿ ಹೋಗೋ ಒಂದು ರೈಲಲ್ಲಿ ಇದ್ದೇವೆ, ಇದಕ್ಕೆ ಬ್ರೇಕ್ ಇಲ್ಲ. ಸೊ ಇಂದಿನ ಪರಿಸ್ಥಿತಿ ಈ ರೀತಿ ಇದೆ. ಇದನ್ನು ನೋಡಿಕೊಂಡು ನಾವು ಸ್ವಲ್ಪ ಏನೋ ಒಂದು ಪರಿಸರ ಕಾಪಾಡಲಿಕ್ಕೆ, ಅರಣ್ಯ ಕಾಪಾಡಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಇದು ಒಂದೇನಂತ ಹೇಳಿದ್ರೆ ನಮ್ಮ ಆತ್ಮ ಒಂದು ಉಳಿಸ್ಬೋದು, ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಒಂದು ಒಳ್ಳೆಯ ಪ್ರಪಂಚವನ್ನು ನಾವು ಖಂಡಿತವಾಗಿ ಕೊಡಬೇಕಂತಾದರೆ ನೀವು ಬೇರೆ ಏನು ಕೊಟ್ಟರು ಉಪಯೋಗ ಇಲ್ಲ. ನೀವು ಆಸ್ತಿ ಸಂಪಾದಿಸಿ ಅದನ್ನು ಕೊಟ್ಟರು ಇಟ್ ಈಸ್ ಆಫ್ ನೋ ಯೂಸ್. ಇದನ್ನು ದಯಮಾಡಿ ಎಲ್ಲರೂ ಕಾಳಜಿ ವಹಿಸಿ ಇಂಥ ಹೋರಾಟಗಳಿಗೆ ನೀವು ಕೈ ಜೋಡಿಸಬೇಕಂತ ನಾನು ಈ ವೇದಿಕೆಯಲ್ಲಿ ಕೇಳ್ತೇನೆ.
1: ವೆರಿ ನೈಸ್. ಇನ್ನೂ ಆಗ್ತಾ ನಾವು ಮಾತಾಡಿದ್ವಿ ಸರ್, ಅದರಲ್ಲಿ ಜನಸಂಖ್ಯೆ ಬಗ್ಗೆ ಮಾತಾಡುವಾಗಿ ಹೇಳಿದ್ರಿ ನೀವು ಸಂಪನ್ಮೂಲವಾಗಬೇಕು ಅಂತ. ಅದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಯುವ ಸಮುದಾಯ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದೆ ಅಂತ. ಯುವ ಸಮುದಾಯದಲ್ಲಿ ನಿಮ್ಮ ನಿರೀಕ್ಷೆಗಳು ಏನಿದೆ ಅಂತ, ಎಲ್ಲ ವ್ಯವಸ್ಥೆ, ಅದು ಪರಿಸರ ವ್ಯವಸ್ಥೆ ಆಗಿರ್ಬೋದು ಅಥವಾ ಭ್ರಷ್ಟ ವ್ಯವಸ್ಥೆಯನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ಇರ್ಬೋದು.
0: ಯುವ ಸಮುದಾಯದವರು ಮೇನ್ ಅಂತ ಹೇಳಿದ್ರೆ ಅವರಿಗೆ ಮೇನ್ ಇರುವುದು, ಮುಖ್ಯವಾಗಿರುವುದು ಅವರಿಗೆ ಎಡ್ಯುಕೇಷನ್, ಅವರು ಕಲಿಯೋದು. ಅದನ್ನು ಬಿಟ್ಟು ಉಳಿದ ಯಾವುದೇ ಆಕ್ಟಿವಿಟಿಗಳಿಗೆ ಅವ್ರು ಹೋಗಬಾರ್ದು. ಅವರ ಬ್ಯಾಡ್ ಹ್ಯಾಬಿಟ್ಸ್, ಅವರ ಫ್ರೆಂಡ್ಸ್ ಯಾರಿದ್ದಾರೆ ಅವರು ಐಡೆಂಟಿಫೈ ಮಾಡಬೇಕು, ಅದನ್ನು ನೋಡಬೇಕು. ಸೊ ಅದನ್ನು ಇವರು ದೂರ ಇಟ್ಟುಬಿಟ್ರೆ ಖಂಡಿತವಾಗಿ ಇವತ್ತು ಒಳ್ಳೆ ಸ್ಕೋಪ್ ಇದೆ ನಮ್ಮ ಈಗ ನಾನು ಹೇಳ್ತಾ ಇದ್ದೇನೆ, ಇಡೀ ಪ್ರಪಂಚವನ್ನು ಇನ್ನು ಮುಂದುವರಿಸಬೇಕಾದ್ರೆ ಇದೇ ನಮ್ಮ ಇದು ಭಾರತದಲ್ಲಿ ಮಾತ್ರ ಅಲ್ಲ, ಇವರಿಗೆ ಜಾಬ್ ಆಪರ್ಚುನಿಟಿ ವರ್ಲ್ಡ್ ಈಸ್ ದ ಮಾರ್ಕೆಟ್, ಜಾಬ್ ಮಾರ್ಕೆಟ್ ಈಗ. ಯಾಕಂತ ಹೇಳಿದ್ರೆ ಉಳಿದ ದೇಶದಲ್ಲಿ ಜನಸಂಖ್ಯೆನೇ ಇಲ್ಲ, ಜನಸಂಖ್ಯೆನೇ ಇಲ್ಲ. ಆಫ್ಕೋರ್ಸ್ ಈಗ AI ಟೆಕ್ನಾಲಜಿಯಲ್ಲಿ ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಟ್ ಸ್ಟಿಲ್ ಮ್ಯಾನ್ಯುವಲ್ ಲೇಬರ್ಗೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಖಂಡಿತವಾಗಿ ಒಳ್ಳೆಯ ಸ್ಕೋಪ್ ಇದೆ.
1: ಓಕೆ ಓಕೆ ಓಕೆ. ಇನ್ನು ಸರ್ ಈಗ ಅನೇಕ ನೀವು ಹೇಳಿದರೆ ಅದು ಗ್ರೀನ್ ಟ್ರಿಬ್ಯುನಲ್ ಆಗಿರ್ಬೋದು, ಅನೇಕ ಕೇಸ್ಗಳಿದೆ ಅಥವಾ ಅನೇಕ ಇನ್ನೂ ಕೂಡ ಮುಂದಿನ ಅನೇಕ ಆಲೋಚನೆಗಳಿದೆ ಅಂತ, ಯಾವುದಾದ್ರೂ ನಿಮ್ಮ ಮನಸ್ಸಲ್ಲಿ ಇವತ್ತು ಕೂಡ ಒಂದು ಇರುವಂಥ ಒಂದು ಆಲೋಚನೆ, ಇದು ಒಂದು ಇದನ್ನು ಸರಿಯಾದಂಥ ರೀತಿಯಲ್ಲಿ ಇದಕ್ಕೊಂದು ಗುರಿಯನ್ನು ತಲುಪಬೇಕಿದು, ಇದೊಂದು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಸಿಗಬೇಕು ಅಂತ ಮನಸ್ಸಿನಲ್ಲಿ ತುಂಬ ವರ್ಷದಿಂದ ಓಡಾಡ್ತಿರುವಂಥ ಯಾವುದಾದಂಥ ಕೇಸ್ ಇದೆಯಾ ಅಂತ?
0: ನಮ್ಮ ಅಂಡರ್ UGD ಸಿಸ್ಟಮ್, ನಮ್ಮ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್. ನಾನು 2014 ಇದು ನಮ್ಮ ಬಾವಿ ನೀರು ಕೆಡಿಸಿದ್ದ ಇದೇ ಚಿಂತೆ.
1: ಓಕೆ,
0: ಇದು ಏನಪ್ಪ ಅವಸ್ಥೆ, ನಾವು ಮಾಡುವ ಬೆಳಿಗ್ಗೆ ಮಾಡುವ ಒಂದು ಎರಡು ಅದೆಲ್ಲ ಬಾವಿಗೆ ಹೋಗ್ತಾ ಇದೆ, ನದಿಗೆ ಹೋಗ್ತಾ ಇಲ್ಲ, ಹೋಗ್ತಾ ಇದೆ ಅಂತೇಳಿ. ಸೊ ಇದ್ರ ಬಗ್ಗೆ ಈಗ ನಾವು ಒಂದು ಮುಂದೆ ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಸಿಸ್ಟಮ್ ಚೇಂಜಸ್ಗೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಅಂದರೆ ಫಾರ್ ಎಕ್ಸಾಂಪಲ್ ಲಂಡನಲ್ಲಿ ಟನಲ್ ಸಿಸ್ಟಮ್ ಇದೆ. UGD ಅಂದರೆ ಅವರು ಈ ಪೈಪ್ ಹಾಕಿ ಅದರ ಮೇಲೆ ಮಣ್ಣು ಮುಚ್ಚಿ ಹೋಗಿ ಮನೆಯಲ್ಲಿ ಮಲಗೋದಿಲ್ಲ. ಸೊ ಅದು ಟನಲ್ ಸಿಸ್ಟಮ್ ಒಳಗೆ ಅದು ಅವರದು ಏನು ಮೂಮೆಂಟ್, ಅದು UGD ಏನು ಸಿವೇಜ್ ಮೂಮೆಂಟ್, ಅದನ್ನು ವಾಚ್ ಮಾಡ್ಬೋದು. ಮತ್ತು ಅದೇ ಟನಲ್ ಒಳಗೆ ಬೇರೆ ಯುಟಿಲಿಟೀಸ್, ನಿಮ್ಮ ಕೇಬಲ್ ಆಗಲಿ, ಎಲೆಕ್ಟ್ರಿಕ್ ಕೇಬಲ್, ಟೆಲಿಫೋನ್ ಕೇಬಲ್, ಯಾವ ಕೇಬಲ್ಗಳನ್ನು ಅದರಲ್ಲೇ ಕೊಂಡೋಗ್ಬೋದು. ನೀವು ಪ್ರತಿ ಸಲ ಇದನ್ನು ರೋಡ್ ಅಗಿಯುವುದು ಕೆಲಸ ಉಳಿತದೆ. ಮತ್ತು ನಿಮಗೆ ಸಿವೇಜ್ ಸ್ಪೆಷಲಿ ಇದು ನೀವು ಅದನ್ನು ವಾಚ್ ಇಡ್ಬೋದು, ಅದನ್ನು ಎಲ್ಲಿ ಎಲ್ಲಿ ಕರೆಕ್ಟಾಗಿ ಹೋಗ್ತದೆ, ಅದು ಎಲ್ಲಿಗೆ ಹೋಗಬೇಕು, ಅದು ಕರೆಕ್ಟಾಗಿ ಸೇರ್ತಾ ಇದೆಯಾ ಅಂತೇಳಿ, ಎಲ್ಲಿಯೂ ಅದು ಬೇರೆ ಕಡೆ ಹೋಗ್ತಾ ಇಲ್ಲ ಅಂತೇಳಿ. ಸೊ ಇದೊಂದು ಈಗ ನಾವು ಮುಂದಿನ ನಮ್ಮದೊಂದು ಅದೊಂದು ಥಾಟ್. ಇನ್ನೊಂದು ನಮ್ಮಲ್ಲಿ ಇವರು ಬಿಂದೇಶ್ವರ್ ಪಾಠಕ್ ಅಂತೇಳಿ, ಅವರು ಸುಲಭ ಶೌಚಾಲಯ, ಸೊ ಅವರದ್ದು ಒಂದು ಕಾನ್ಸೆಪ್ಟ್ ಇದೆ. ಅವರು ಇಲ್ಲಿ ಪಾಟ್ನಾ, ಅಲ್ಲಿ ನಾಗ್ಪುರದಲ್ಲಿ ಒಂದು ಟೆಂಪಲ್ ಇದೆ, ಅಲ್ಲಿ ಸುಮಾರು ಒಂದು ಭಾಳ ಮಂದಿ ಇವರು ಪಿಲ್ಗ್ರಿಮ್ಸ್ ಬರ್ತಾರೆ. ಅವರು ಅದ್ರಲ್ಲಿ ಬೆಳಿಗ್ಗೆ ಏನೋ ಅವರು ಒಂದೆರಡು ಮಾಡ್ತಾರೆ, ಸಾರಿ, ಅದರಲ್ಲಿ ಅವರು ಪವರ್ ಜನರೇಷನ್ ಮಾಡ್ತಾರೆ. ಸೊ ಇವೆಲ್ಲ ಮಾಡಬಹುದು, ಯಾಕಂದ್ರೆ ಇಲ್ಲಿ ಡಿಸೆಂಟ್ರಲೈಸ್ ಆಗ್ಬೇಕು. ನಾವು ಏನ್ ಹೇಳ್ತಾ ಇದ್ದೇವೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ನಮ್ಮಲ್ಲಿ UGD ಸಿಸ್ಟಮ್, ಇದನ್ನು ಡಿಸೆಂಟ್ರಲೈಸ್ ಮಾಡುವಂಥದ್ದು ಒಂದು ಕೆಲಸ ನಮ್ಮ ಮಂಗಳೂರು ಸಿಟಿ ಕಾರ್ಪೊರೇಷನ್ ಆಗಲಿ, ಯಾವುದೇ ಸಿಟಿ ಒಳಗೆ ಇದು ಮಾಡಬೇಕಾಗುತ್ತೆ.
1: ಓಕೆ,
0: ಡಿಸೆಂಟ್ರಲೈಸೇಷನ್.
1: ಓಕೆ, ಎಸ್ ಸರ್, ಬಹಳ ಸಂತೋಷ. ಅನೇಕ ವಿಷಯಗಳನ್ನು ಒಂದು ಗಂಟೆಗಳ ಮಾತಾಡಿದ್ವಿ, ಮಾತಾಡ್ತಾ ಹೋದ್ರೆ ಇನ್ನೂ ಕೂಡ ಅನೇಕ ವಿಷಯಗಳಿದೆ. ನಿಮ್ಮ ಜರ್ನಿ, ನಿಮ್ಮ ಅನುಭವಗಳು ಅನೇಕ. ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ಅನೇಕ ಮಾಹಿತಿಗಳನ್ನು, ಅದು ಕೂಡ RTIನ ಬಗ್ಗೆ ಅನೇಕ ಮಾಹಿತಿಯನ್ನು ಕೊಟ್ಟ್ರಿ. ಯಾರಿಗಾದರೂ ಇಂಥ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂತ ಹೇಳಿದರೆ ಖಂಡಿತವಾಗಿ ಇದು ಉಪಯೋಗ ಆಗಿರ್ಬೋದು. ಅಥವಾ ಇತರ ಏನಾದರೂ ಕಾನೂನಾತ್ಮಕ ವಿಷಯಗಳಿದ್ರೂ ಕೂಡ ಜನರದು ಪರಿಸರಕ್ಕೆ ಸಂಬಂಧಿಸಿದ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದರೆ ಅದು ಬೆನಡಿಕ್ಟ್ ಫರ್ನಾಂಡಿಸ್ ಅವರನ್ನು ಸಂಪರ್ಕ ಮಾಡ್ಬೋದು.
0: ಖಂಡಿತ
1: ಯಾವತ್ತೂ ಕೂಡ ಅವರು ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ಈಗ ಅವರ ಕಾಂಟ್ಯಾಕ್ಟ್ ನಂಬರನ್ನು ನಾವು ಹೇಳ್ತಾ ಇಲ್ಲ, ಬಟ್ ನಿಮಗೆ ಅಗತ್ಯ ಇದ್ದರೆ ರೇಡಿಯೋ ಸಾರಂಗಿ ಕರೆಯನ್ನು ಮಾಡ್ಬೋದು ನೀವು ಅಂತ, ಏನು ಸಂಪರ್ಕವನ್ನು ಕಲ್ಪಿಸುವಂಥ ಪ್ರಯತ್ನ ಮಾಡ್ತೇವೆ. ಒಟ್ಟಿನಲ್ಲಿ ಸರ್, ನೀವು ಮಾಡ್ತಿರುವಂಥ ಸಮಾಜಮುಖಿ ಕೆಲಸಗಳು ಒಳ್ಳೆಯದಾಗಲಿ, ಆರೋಗ್ಯ

0: Radio Sarang 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಕೊಡೋದಕ್ಕೆ ಎಷ್ಟು ಸುಲಭ ಇದೆ ಅಂತ ಹೇಳ್ತೀನಿ. ದಿಸ್ ಇಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಐ ರೋಟ್ ಅಬೌಟ್ ಅಂಡ್ ಇಸ್ ಬಿಕಮ್ ವೆರಿ ಪಾಪ್ಯುಲರ್. ಐ ವಾಸ್ ಇನ್ ಸೌತ್ ಆಫ್ರಿಕಾ, ಜೋಹಾನ್ಸ್ಬರ್ಗಲ್ಲಿ. ಸೌತ್ ಆಫ್ರಿಕಾದಲ್ಲಿ ಬಿರುಗಾಳಿ ಭಾಳ ಬರ್ತದೆ, ಸಡನ್ನಾಗಿ ಯು ಗೆಟ್ ಟಾರ್ನೆಡೋಸ್, ವೆರಿ ಪಿಕ್ಯುಲಿಯರ್. ಐ ವಾಸ್ ಟು ಗೋ ಟು ಎ ಪ್ಲೇಸ್ ಕಾಲ್ಡ್ ಜಾರ್ಜ್ ಅನ್ನೋ ಜಾಗಕ್ಕೆ ಹೋಗಬೇಕು. ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಅನೌನ್ಸ್ಮೆಂಟ್ ಬಂತು, ಟಾರ್ನೆಡೋ ಬರ್ಬೋದು, ಹ್ಯೂಜ್ ವಿಂಡ್ ಬರ್ತದೆ, ಹುಷಾರಾಗಿರಿ ಅಂತ ಎಲ್ಲ ಬಂತು. ನಾ ಏರ್ಪೋರ್ಟ್ ಮುಟ್ಟಿದೆ, ಮಳೆ ಶುರು ಆಯಿತು, ಸಮಥಿಂಗ್ ಸ್ಪೆಕ್ಟ್ಯಾಕ್ಯುಲರ್ ಅಲ್ಲಿ ಮಳೆ ನೋಡಬೇಕು. ಆ ಮಳೆ ಬಂದರೆ 10 feet ಏನೂ ಕಾಣಿಸಲ್ಲ ರೀ, ಆ ಕಡೆ ಏನೂ ಕಾಣಿಸಲ್ಲ, ಅದು ಏನು ಬಕೆಟ್ ಏನು ಸುರಿದಂಗಿರುತ್ತೆ. ಇಂಗ್ಲೀಷಲ್ಲಿ ಪ್ರಾವರ್ಬ್ ಇದೆಯಲ್ಲ, ರೈನಿಂಗ್ ಲೈಕ್ ಡಾಗ್ಸ್ ಆ್ಯಂಡ್ ಕ್ಯಾಟ್ಸ್ ಅಂತ. ಐ ಓನ್ಲಿ ಡಿಡ್ ನಾಟ್ ಸೀ ದೆಮ್, ಬಟ್ ಇಟ್ ವಾಸ್ ರೈನಿಂಗ್ ದ್ಯಾಟ್ ಮಚ್. ಮಳೆ ಆಯಿತು, ಲೈಟ್ ಹೋಗ್ಬಿಡ್ತು, ಕರೆಂಟ್ ಇಲ್ಲ, ಬಿರುಗಾಳಿ ಬಿಟ್ಟೆಲ್ಲ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಬಿದ್ದೋಯ್ತು. ಏರ್ಪೋರ್ಟ್ ಕೇಪ್ಟು ಸ್ಟ್ಯಾಂಡ್ ಸ್ಟಿಲ್, ಮುಂದೇನು ಮಾಡೋಂಗಿಲ್ಲ. ನಮ್ಮದು ಏರ್ಪೋರ್ಟ್ ಅಂದರೆ ಕಲಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಆದಂಗೆ ಆಗ್ಬಿಡ್ತು. 2,000 ಜನ, ಕ್ಯಾಂಟೀನ್ ಇಲ್ಲ, ಏನೂ ಇಲ್ಲ, ನೀರಿಲ್ಲ, ಕುಡಿಯೋಕೆ ತಿನ್ನೋದಕ್ಕೇನಿಲ್ಲ, ಅಲ್ಲೇ ಮಲ್ಕೋಬೇಕು, ರೋಡ್ ಗ್ರೌಂಡ್ ಮೇಲೆ ಕೂತ್ಕೋಬೇಕು. ಹೋಲ್ ಡೇ ಹಾಗೆ 24 hours ಇದ್ವಿ. ಆಮೇಲೆ ಸ್ವಲ್ಪ ಟಾರ್ನೆಡೋ ಕಮ್ಮಿ ಆಯಿತು, ಕರೆಂಟ್ ಬರಲಿಲ್ಲ, ಕಂಪ್ಯೂಟರ್ ವರ್ಕ್ ಆಗಲ್ಲ. ಅವ್ರು ಹಾಗೇ ಕೈಯಿಂದ ಬರೆದು ಕೊಡೋಕ್ಕೆ ಶುರು ಮಾಡಿದರು. ಪ್ಲೇನ್ ಸರ್ವಿಸ್ ಶುರು ಆಯಿತು, ಅನೌನ್ಸ್ ಮಾಡಿದರು, ಪೀಪಲ್ ಟು ಗೋ ಟು ಜಾರ್ಜ್, ಫಾಲ್ ಇನ್ ಲೈನ್ ಅಂದರು. ನಾವೆಲ್ಲ ಲೈನ್ ನಿಂತ್ಕೊಂಡ್ವಿ ಬೋರ್ಡಿಂಗ್ ಪಾಸ್ ಇಟ್ಕೊಂಡು. ಪಾಪ ಹುಡುಗಿ ಒಬ್ಬಳು ಕೈಯಿಂದ ಬರೆದು ಕೊಡ್ಬೇಕು, ಕಂಪ್ಯೂಟರ್ ಕೆಲಸ ಮಾಡ್ತಾ ಇಲ್ಲ, ಬರೆದು ಕೊಡ್ಬೇಕು ಬೋರ್ಡಿಂಗ್ ಪಾಸ್. ಇಟ್ ಟೇಕ್ಸ್ ಲಿಟ್ಲ್ ಮೋರ್ ಟೈಮ್. ನನ್ನ ಮುಂದೆ ಒಬ್ಬ ಮನುಷ್ಯ ಇದ್ದ, 6 feet 3 inches ದೈತ್ಯ. ಅವನು ನೀರು ಸಿಕ್ಕಿಲ್ಲ ಕುಡಿಯೋದಕ್ಕೆ, ಇನ್ನೇನೋ ಕುಡಿದು ಬಿಟ್ಟಿದ್ದಾನೆ. ನೀರಿಲ್ಲ ಅಂತ ಏನು ಮಾಡಪ್ಪ, ಅವನು ಏನು ಸಿಕ್ಕಿದ್ರೆ ಕುಡಿದಿದ್ದಾನೆ. ಆ ಅಮೂಲಲ್ಲೇ ಇದ್ದಾನೆ, ಜೋಲಿ ಹೊಡಿತಿದ್ದಾನೆ, ಕಣ್ಣು ಕೆಂಪಾಗಿದೆ,

ಪಾಪ ಬರೆದು ಕೊಟ್ಟ ಮೇಲೆ ಕೈಯನ್ನು ಕಿತ್ಕೊಂಡ, ಅದನ್ನು ಸ್ನ್ಯಾಚ್ ಮಾಡ್ಕೊಂಡು ಹೋದ, ಸಿಟ್ಟಲ್ಲೇ ಹೋದ. ಆಕೆ ಪಾಪ ಅಳು ಬಂದುಬಿಟ್ಟಿರಬೇಕು, ಬೈಸ್ಕೊಂಡು ಬೈಸ್ಕೊಂಡು. ಅವನು ಇದ್ದೆ ನಾನು. ನಾ ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಅಂದೆ. ಫಸ್ಟ್ ಟೈಮ್ ಯಾರೋ ಅಂದಿರಬೇಕು ಗುಡ್ ಮಾರ್ನಿಂಗ್. ಆಕೆಗೆ ತಲೆ ಎತ್ತಿ ನೋಡಿದ್ದು, ಥ್ಯಾಂಕ್ ಯು ಸರ್, ಗುಡ್ ಮಾರ್ನಿಂಗ್ ಅಂದ್ಲು. ಯು ಆರ್ ವಂಡರ್ಫುಲ್ ಐ ಸೇ ಅಂದೆ, ಯು ಆರ್ ವಂಡರ್ಫುಲ್, ಯು ಆರ್ ಮ್ಯಾನೇಜಿಂಗ್ ದಿಸ್ ಸೋ ಬ್ಯೂಟಿಫುಲಿ. ಭಾಳ ಕಷ್ಟ ಮಾ ಕೆಲಸ ಮಾಡೋದು, ತುಂಬ ಚೆನ್ನಾಗಿ ಮಾಡ್ತಿದ್ದೀಯ ನೀನು, ವಂಡರ್ಫುಲ್, ಐ ಥಿಂಕ್ ಯು ಆರ್ ಎ ರೋಲ್ ಮಾಡೆಲ್ ಫಾರ್ ಪೀಪಲ್ ಲೈಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪಟ ಪಟ ಬೋರ್ಡಿಂಗ್ ಪಾಸ್ ಕೊಟ್ಟಲು. ಅಷ್ಟೇ ಅಲ್ಲ, ಡಿಸೆಂಬರ್ ತಿಂಗಳದು ಡ್ರಾಯರ್ ತೆಗೆದ್ಲು, ಎಷ್ಟುದ್ದ ಚಾಕ್ಲೇಟ್ ಬೋರ್ಡಿಂಗ್ ಪಾಸ್ ಜೊತೆಗೆ ಇನ್ಸೆಂಟಿವ್ ನನಗೆ. ಬೋರ್ಡಿಂಗ್ ಪಾಸ್ ಕೊಟ್ಟು ಮೆರಿ ಕ್ರಿಸ್ಮಸ್ ಸರ್ ಅಂದ್ಲು. ಥ್ಯಾಂಕ್ ಯು, ಮೆರಿ ಕ್ರಿಸ್ಮಸ್ ಟು ಯು ಅಂದೆ. ಕೊಡೋಕೆ ನನ್ನ ಕಡೆ ಏನಿರಲಿಲ್ಲ, ಜೇಬಲ್ಲಿ ಎರಡು ಪೆನ್ ಇತ್ತು, ಎರಡೂ ಪೆನ್ ಕೊಟ್ಬಿಟ್ಟೆ. ಕೊಟ್ಟಕ್ಕೆಗೆ ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಕ್ರಿಸ್ಮಸ್ ಅಂದೆ.

0: Radio Saran 107.8 FM.
1: ಹೋಗೋ ಹೊತ್ತಿಗೆ ಸುಮ್ಮನೆ ಹೋಗ್ಬೇಕಲ್ಲ ನಾನು, ನನ್ನ ಮೈಂಡೇ ಒಂಥರ ವಿಚಿತ್ರ. ಆ ಹುಡುಗಿನ ಕೇಳಿದೆ, ಆ ಮನುಷ್ಯ ತುಂಬ ಬೈತಿದ್ನಲ್ಲ ನಿಮ್ಮನ್ನು, ತುಂಬ ಬೈತಾ ಇದ್ನಲ್ಲ ನಿಮ್ಮನ್ನು, ಬೇಜಾರಾಗಿರ್ಬೇಕಲ್ಲ ಅಂದೆ. ಆಕೆಯದು, ಯಸ್ ಸರ್, ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್ ಸರ್, ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್, ಇಟ್ ವಾಸ್ ಕಾನ್ಸ್ಟೆಂಟ್ಲಿ ನ್ಯಾಗಿಂಗ್ ಮೀ ಆ್ಯಂಡ್ ಕರ್ಸಿಂಗ್ ಮೀ, ಹೌ ಕ್ಯಾನ್ ಐ ನಾಟ್ ಫೀಲ್ ಬ್ಯಾಡ್ ಅಂದ್ಬಿಟ್ಟು ನನ್ನ ಕಿವಿಗೊಂದು ಸುದ್ದಿ ಹೇಳಿದ್ದು. ಬಟ್ ಐ ಹ್ಯಾವ್ ಟೇಕನ್ ಕೇರ್ ಸರ್ ಅಂದು. ಐ ಹ್ಯಾವ್ ಟೇಕನ್ ಕೇರ್, ಏನು ಕೇರ್ ತೊಗೊಂಡು ಅಂತ ಕೇಳಿದೆ. ಆಕೆ ಹೇಳಿದ್ದು, ಇವನು ಜಾರ್ಜಿಗೆ ಹೋಗ್ತಾನಲ್ಲ, ಇವನ ಲಗೇಜು ಬೇರೆ ಕಡೆ ಹೋಗ್ತದೆ. ನಿಮಗೆ ಸೌತ್ ಆಫ್ರಿಕಾದಲ್ಲಿ ಬ್ಯಾಗ್ ಕಳ್ಕೊಂಡ್ರೆ ಗೊತ್ತು ಏನಾಗ್ತದೆ ಅಂತ. ನಿಮ್ಮ ಪುನರ್ಜನ್ಮ ಅದು, ಬ್ಯಾಗ್ ಸಿಗಬೇಕಾದ್ರೆ ಬಹಳ ಕಷ್ಟ. ತಮಾಷೆ ನೋಡಿ, ಇವನು ಜಾರ್ಜಿಗೆ ಹೋಗ್ತಾನೆ, ಇವನು ಲಗೇಜ್ ಇನ್ನೆಲ್ಲೂ ಹೋಗ್ತದೆ, ಒದ್ದಾಡಿ ಹೋಗ್ತಾನೆ, ಕುಡಿದದ್ದೆಲ್ಲ ಇಳಿದು ಹೋಗುತ್ತೆ ಅಲ್ಲಿ ಹೋಗೋತ್ತಿಗೆ. ಏನು ಉಳಿಯ ಲಕ್ಷಣನೇ ಉಳಿಯಲ್ಲ ಒಂದು, ಯಾಕಂದರೆ ಬ್ಯಾಗ್ ಇಲ್ಲ, ಹುಡುಕಾಡಿದ್ರೆ ಸಿಗಲ್ಲ ನಿಮಗೆ ಅದು ಎಲ್ಲಿ ಹೋಗ್ತದೆ ಅಂತ. ಯಾಕಂದರೆ ಒಂದೇ ಟೈಮಿಗೆ ನಾಲ್ಕು ಫ್ಲೈಟ್ ಹೋಗ್ಬೇಕಾದ್ರೆ ಯಾವುದಕ್ಕೂ ಟ್ಯಾಗ್ ಹಾಕಿ ಕಳಿಸ್ಬಿಡ್ತಾರೆ, ಆ ಊರು ಹೋಗ್ಬಿಡುತ್ತೆ ಲಗೇಜ್. ಅದು ಯಾಕೆ ಬೇಕಾಗಿತ್ತಪ್ಪ ಇದು, ಬೈಯೋದ್ಯಾಕೆ, ಲಗೇಜ್ ಕಳ್ಕೊಳ್ಳೋದ್ಯಾಕೆ ಅಲ್ವಾ? ಒಂದು ಒಳ್ಳೆ ಮಾತು ಹೇಳಕ್ಕೆ ಬರಲ್ವಾ? ಜಾಯ್ ಆಫ್ ಗಿವಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್, ಶೇರಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್, ದ್ಯಾಟ್ ಮೇಕ್ಸ್ ಯುವರ್ ಲೈಫ್ ವರ್ತ್ ಲಿವಿಂಗ್ ಆ್ಯಂಡ್ ಫಾರ್ ಅದರ್ಸ್ ಆಲ್ಸೋ, ನಾಟ್ ಓನ್ಲಿ ಫಾರ್ ಯು ಆ್ಯಂಡ್ ಫಾರ್ ಅದರ್ಸ್.

0: Radio Sarang 107.8 FM.
1: ಒಂದು ಇನ್ಸಿಡೆಂಟ್ ಆದದ್ದು ನನ್ನ ಗೆಳೆಯನ ಮನೇಲಿ. ಹ್ಯೂಲೆಟ್ ಪ್ಯಾಕರ್ಡ್ ಅಂತ ಕಂಪ್ನಿ, ನನ್ನ ಸ್ನೇಹಿತ ಮ್ಯಾನೇಜರ್ ಆಗಿದ್ದಾನೆ. ಅವನ ಮನೇಲಿ ಆದಂಥ ಘಟನೆ ಬರೆದು ಹಾಕಿದ್ದೆ ನಾನು ಸುಮಾರು ಇಂಟರ್ನೆಟಲ್ಲಿ 12 ವರ್ಷ ಆಯಿತು. ಮೇ ಬಿ ಇಸ್ ಪಾಸಿಬಲ್ ದಟ್ ಸಮ್ ಆಫ್ ಯು ಹ್ಯಾವ್ ರೆಡ್ ಇಟ್. ಐ ಹ್ಯಾವ್ ರಿಸೀವ್ಡ್ ಮೋರ್ ದ್ಯಾನ್ 27,000 ಮೇಲ್ಸ್ ಟೆಲಿಂಗ್ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಟಚ್ಡ್ ಅವರ್ ಲೈಫ್ಸ್. ದ್ಯಾಟ್ ಇಸ್ ದ ಲಾಸ್ಟ್ ಇನ್ಸಿಡೆಂಟ್ ಐ ಆಮ್ ಗೋಯಿಂಗ್ ಟು ಕೋಟ್ ಅಂಡ್ ಸ್ಟಾಪ್, ಬಿಕಾಸ್ ದ್ಯಾಟ್ ಇಸ್ ದ ಜಾಯ್ ಆಫ್ ಗಿವಿಂಗ್, ಶೇರಿಂಗ್. ದ್ಯಾಟ್ ಮೇಕ್ಸ್ ಯುವರ್ ಲೈಫ್ ಟು ಬಿ ರಿಮೆಂಬರ್ಡ್ ಬೈ ಪೀಪಲ್ ಆಲ್ ದ ಟೈಮ್. ಅವನ ಮನೇಲಿ ಒಂದು ದಿವಸ ಕೂತ್ಕೊಂಡು, ಶನಿವಾರ ಭಾನುವಾರ ರಜೆ ಅಲ್ವಾ, ಐ ಟಿ ಮಂದಿಗೆ, ಆರಾಮಾಗಿ ಪೇಪರ್ ಓದ್ತಾ ಇದ್ದ. ಅವನು ಹೆಂಡತಿ ಬಂದರು, ಸಾಕು ಬಿಡ್ರಿ ಪೇಪರ್ ಎಷ್ಟು ಓದ್ತೀರಿ, ಸಾಕು ಮಾಡಿನ ನೋಡಿ ನಿಮ್ಮ ಮುದ್ದಿನ ಮಗಳು ಏನು ಮಾಡ್ತಾಳೆ. ಇದು ಎಲ್ಲರ ಮನೇಲಿ ಇರೋದೆ. ಮಗ ಮಗಳು ಒಳ್ಳೆ ಕೆಲಸ ಮಾಡಿದರೆ ಅಪ್ಪ ಅಮ್ಮ ಇಬ್ಬರು ಜೋರಾಗಿ ಹೇಳ್ಕೋತಾರೆ, ನನ್ನ ಮಗ ನನ್ನ ಮಗಳು. ಏನಾದರೂ ಮಕ್ಕಳು ತಪ್ಪು ಕೆಲಸ ಮಾಡಿದ್ರೆ ನೋಡಿ ನಿಮ್ಮ ಮಗ ನಿಮ್ಮ ಮಗ ನಿಮ್ಮ ಮಗಳು ಅಂತ ಬಂದರೆ ಏನೋ ತಕರಾರು ಇದೆ ಅಂತ ಗ್ಯಾರಂಟಿ. ಆಕೆ ಬಂದು ನೋಡಿ ಲುಕ್ ಆಟ್ ಯುವರ್ ಡಾರ್ಲಿಂಗ್ ಡಾಟರ್ ಅಂದಲ್ಲ, ನೋಡ್ದ ಪುಟ್ಟ ಹುಡುಗಿ 6 ವರ್ಷ ಹುಡುಗಿ ಅಳ್ತಾ ಇತ್ತದು, ಯಾಕೆ ಅಳ್ತಾಳೆ ಇವಳು ಅಂತ ನೋಡ್ದ ಗೊತ್ತಾಯ್ತು ಅವನಿಗೆ. ಆ ಮಗು ತಾಯಿ ಇವನು ಹೆಂಡತಿ ಮೊಸರನ್ನ ತಿನ್ನಲಿ ಮಗಳು ಅಂತ ಕಲಿಸ್ಕೊಂಬಂದಿದ್ದ ಬಟ್ಲಲ್ಲಿ. ಆ ಮಗುಗೆ ಮೊಸರನ್ನ ಕಂಡ್ರೆ ಆಗಲ್ಲ, ಬೇಡ ಅಂತ ಮಗು ತಿನ್ನು ಅಂತ ಅಮ್ಮ ಒಂದು ಟಗ್ ಆಫ್ ವಾರ್. ಆ ಮಗು ಅಳ್ತಾಯ್ತು, ಅಪ್ಪ ಏನು ಮಾಡ್ದ ಪೇಪರ್ ಕೆಳಗಿಟ್ಟ, ಹೋಗಿ ಮಗು ಪಕ್ಕ ಕೂತ್ಕೊಂಡ, ಆಕೆ ಭುಜದ ಮೇಲೆ ಕೈ ಹಾಕಿ, ಅಮ್ಮ ನನಗೋಸ್ಕರ 2 ಚಮಚ ತಿಂದ್ಬಿಡಮ್ಮ, ನೀ ತಿಂದೆ ಹೋದ್ರೆ ನಿಮ್ಮಮ್ಮ ನನ್ನ ಬೈತಾಳೆ,

0: Radio Sarang 107.8 FM.
1: ಮಕ್ಕಳು ಎಷ್ಟು ಬುದ್ಧಿವಂತರಿರ್ತಾರೆ ಗೊತ್ತಾ? ಫ್ಯಾಂಟಾಸ್ಟಿಕ್. ಐ ಡನ್ ಲಾಟ್ ಆಫ್ ರಿಸರ್ಚ್ ಆನ್ ಇಮೋಷನ್ಸ್ ಆಫ್ ಚಿಲ್ಡ್ರನ್. ಐ ಗಾಟ್ ಸೋ ಮೆನಿ ವಿಡಿಯೋಸ್ ರೆಕಾರ್ಡೆಡ್. ವಿ ಕಾಲ್ ಚಿಲ್ಡ್ರನ್ ಆರ್ ವೆರಿ ಇನೋಸೆಂಟ್ ಅಲ್ಲ, ಡೋಂಟ್ ಟೇಕ್ ದೆಮ್ ಸೋ ಈಸಿಲಿ. ದೇ ಆರ್ ವೆರಿ ಶ್ರೂಡ್, ವೆರಿ ಶ್ರೂಡ್. ಹೋಗಿ ಪಕ್ಕಕ್ಕೆ ಕೂತ ತಕ್ಷಣ ಹುಡುಗಿ ಕೇಳ್ತು, ಅಪ್ಪ 2 ಚಮಚ ಅಲ್ಲ, ಇಡೀ ಬಟ್ಲನ್ನ ತಿನ್ಬಿಡ್ತೀನಿ, ಅದನ್ನು ಕೇಳಿದ್ ಕೊಡಿಸ್ತೀಯಾ? ಮಕ್ಕಳಿಗೆ ಯಾವಾಗ ಹುಕ್ ಹಾಕಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅಪ್ಪ ಜನರಸ್ ಮೂಡಲ್ಲಿ ಇದ್ನಲ್ಲ, ನೀ ತಿನ್ ಮಗಳೇ, ಏನು ಬೇಕಾದ ಕೊಡಿಸ್ತೀನಿ ನಿನಗೆ ಅಂದ. ಆಕೆ ಗೊತ್ತಾಯ್ತು ಬರೀ ಎಫರ್ವೇಸನ್ಸ್ ಇದು. ಕೀಲಿ ಕೈ ಅಮ್ಮನ ಕಡೆ ಇದೆ. ಅಮ್ಮನ ನೋಡಿದ್ಲು, ಅಮ್ಮ ಇನ್ನೂ ಸಿಟ್ಟಲ್ಲಿ ಗುರ್ರ ಅಂತ ಇದ್ರು. ಅಮ್ಮ ನೀನು ಪ್ರಾಮಿಸ್ ಮಾಡು, ಅಂದ್ರೆ ತಿಂತೀನಿ ಅಂತ, ಮೊದಲು ತಿನ್ನು ಆಮೇಲೆ ಕೊಡಿಸ್ತೀನಿ ನಿನಗೆ ಅಂತ ಅಮ್ಮ ಅಂದರು. ಆ ಮಗು ಕಣ್ಣು ಒರೆಸ್ಕೊಂಡು ಗಬ ಗಬ ಇಡೀ ಬಟ್ಲನ್ನ ತಿಂತು. ಅಪ್ಪಗೆ ಸಂಕಟಾಯ್ತು, ಆ ಮಗುಗೆ ಮೊಸರನ್ನ ಕಂಡ್ರೆ ಆಗಲ್ಲ ಪಾಪ, ಅದು ಏನು ಬೇಕೋ ಏನೋ, ಅದರ ಆಸೆಗೋಸ್ಕರ ತಿಂತಾ ಇದೆ ಇದು. ಆ ಮಗು ತಿಂದು ಹೋಗಿ ಕೈ ತೊಳ್ಕೊಂಡು ನೀರು ಕುಡಿದು ಓಡಿ ಬಂತು. ಅಪ್ಪ ಸೋಫಾದ ಮೇಲೆ ಕೂತಿದ್ದ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಆ ಪುಟ್ಟ ಹುಡುಗಿ ಓಡಿ ಬಂದು ತೊಡೆ ಮೇಲೆ ಹಾರಿ ಕೂತ್ಕೊಳ್ತು. ಚಿಲ್ಡ್ರನ್ ಆರ್ ವೆರಿ ಸ್ವೀಟ್ ವೆನ್ ದೇ ವಾಂಟ್ ಸಮಥಿಂಗ್, ಏನೋ. ಆ ತನ್ನ ಪುಟ್ಟ ಕೈಯನ್ನು ಅಪ್ಪನ ಕೂತಿಗೆ ಸುತ್ತ ಹಾಕಿ, ಅಪ್ಪ ನಾ ಕೇಳಿದ್ ಕೊಡಿಸ್ತೀಯಾ ಅಂದ್ಲು. ಎದೆ ದಾಸ್ ಅಂದ್ಬಿಡ್ತೀವಿ ಅಂದು, ಏನೋ ಉತ್ಸಾಹದಲ್ಲಿ ಬ್ಲ್ಯಾಂಕ್ ಚೆಕ್ ಕೊಟ್ಬಿಟ್ಟಿದ್ದಾನೆ, ತೊಗೊಂಬಿಡ್ತೀನಿ, ತೊಗೊಬೇಕಾ ತಗೋ ಅಂತ. ಏನಾದರೂ ಕೇಳಿಬಿಟ್ರೆ ಅವ್ನು ಹೇಳ್ದ, ಅಮ್ಮ ನೋಡಮ್ಮ ನಿಮ್ಮಪ್ಪ ಭಾಳ ಶ್ರೀಮಂತ ಅಲ್ಲ, ಚೀಪಾಗಿರೋದು ಏನಾದರೂ ಕೇಳಿ, ಭಾಳ ಕಾಸ್ಟ್ಲಿ ಕೇಳಬೇಡ ಅಂತ. ಇಲ್ಲಪ್ಪ ನಾ ಕೇಳೋದು ಭಾಳ ಚೀಪಾಗಿದೆ ಇದು, ಹಂಗಾರೆ ಕೇಳು ಮಗಳೇ ಕೇಳು ಅಂದ. ಆ ಹುಡುಗಿ ಭಾಳ ಕಾನ್ಷಿಯಸ್ ಆಗಿಬಿಟ್ಲು, ಎಲ್ಲರೂ ತನ್ನೇ ನೋಡ್ತಿದ್ದಾರೆ ಅಂತ. ಇರೋರು ಯಾರು ಮನೆಯಲ್ಲಿ? ಅಪ್ಪ, ಅಮ್ಮ, ಅಮ್ಮನ ಅಮ್ಮ, ಅಜ್ಜಿ, 3 ಜನ. ಮಗು ಏನು ಕೇಳುತ್ತೆ ಅಂತ ಹಿಂಗೆ ನೋಡ್ತಾ ಇದ್ದಾರೆ. ಅದೇನು ಮಾಡ್ತು ಹುಡುಗಿ, ಇನ್ನೂ ಕೈ ಬಿಗಿ ಮಾಡಿ ಅಪ್ಪನ ಕಿವಿ ಹತ್ರ ತನ್ನ ಬಾಯಿ ತಂದು, ಅಪ್ಪ ಅಪ್ಪ ನಾಳೆ ಭಾನುವಾರ ಅಲ್ವಾ ಅಂದು. ಭಾನುವಾರ ಅಮ್ಮ, ಕಾಸ್ಟ್ಲಿ ಇಲ್ಲ ಅಪ್ಪ, ಇದು ಭಾಳ ಚೀಪಾಗಿದೆ ನಾ ಕೇಳಿದ್ದು, ಹಂಗಾರೆ ಕೇಳು ಅಂದ. ನಾಳೆ ಭಾನುವಾರ, ನಿನಗೇನು ಕೇಳೋದು ಕೇಳಮ್ಮ, ಭಾನುವಾರ ಮಂಗಳವಾರ ತೊಗೊಂಡು ಏನು ಮಾಡ್ತೀ ಅಂದ. ಆ ಹುಡುಗಿ ಹೇಳ್ತು, ಹಾಗಾದರೆ ನನ್ನ ಸಲೂನ್ ಕರ್ಕೊಂಡು ನನ್ನ ತಲೆ ಬೋಳಿಸ್ಬರ್ತೀಯಾ ಅಂದ್ಲು. ಸಲೂನಿಗೆ ಕರ್ಕೊಂಡು ಹೋಗಿ ನನ್ನ ತಲೆ ಬೋಳಿಸ್ಕೊಂಬರ್ತೀಯಾ ಅಂತ. ಇವನಿಗೆ 230 ಸಾಕೆಟಲ್ಲಿ ಬರಳು ಹಾಕಿದಂಗೆ ಆಯ್ತು. ಅಮ್ಮ ಅಜ್ಜಿ ನೆಲ ಬಿಟ್ಟು 3 ಅಡಿ ಮ್ಯಾಲೆ ಹಾರಿದ್ರು ಒಂದೇ ಸಲ. ಏ, ಆ ಹುಡುಗಿ ತಲೆ ಬೋಳಿಸ್ಕೊಡೋದಂದ್ರೆ ಅಸಹ್ಯ ಅದು, ಏ ಅದ್ಯಾಕೆ ತಲೆ ಬೋಳಿಸ್ಕೋಬೇಕು, ಯಾಕೆ ಅಂತ ಕೇಳ್ದ. ತರಬೇಕು ಅಂದ್ಲು. ಯಾಕೆ? ನಾ ಹೇಳೋಲ್ಲ, ನನಗೆ ಬೇಕು. ಮೊದಲು ಲಾಜಿಕ್ ಶುರು ಮಾಡ್ದ ಅಪ್ಪ. ಅಲ್ಲಮ್ಮ ಎಷ್ಟು ಪುಟ್ಟ ಚಂದ ಮಗು ನೀನು, ಗುಂಡು ಮುಖ, ದೊಡ್ಡ ಕಣ್ಣು, ಉದ್ದ ಕೂದಲು, ಎಷ್ಟು ಚೆನ್ನಾಗಿದೆ ಗೊತ್ತಾ? ತಲೆ ಬೋಳಿಸ್ಕೊಂಡ್ರೆ ಚೆನ್ನಾಗಿರ್ತಾ ಹುಡುಗಿಯರು? ಚೆನ್ನಾಗಿ ಕಾಣಿಸಲ್ಲ, ಕಾಣಿಸುತ್ತೋ ಬಿಡುತ್ತೋ, ನಾ ಬೋಳಿಸ್ಕೋಬೇಕು. ಯಾಕೆ? ನನಗೆ ಬೇಕು, ಹೇಳಲ್ಲ. ಇದೇ ಅವಂಡತನ. ಸಾರಿ, ಆಗೋಲ್ಲ ಅಂದ ಅಪ್ಪ. ಆ ಹುಡುಗಿ ಅಳೋಕೆ ಶುರು ಮಾಡ್ತು. ಅತ್ಕೊಂಡು ಹೇಳಿದ್ಲು, ಅಪ್ಪ ನನಗೆ ಹೋಗೋದು ವಾರ ನೀನು ಹರಿಶ್ಚಂದ್ರ ಕತೆ ಹೇಳಿದ್ದಿ. ಅವಾಗೇನು ಹೇಳಿದ್ದಿ ಕತೆ ಹೇಳಿ, ಒಂದ್ಸಲ ಮಾತು ಕೊಟ್ರೆ ಹಾಗೆ ನಡ್ಕೋಬೇಕು ಅಂತ ಹೇಳಿದ್ದೆಲ್ಲ. ಈಗ ನೀ ಮಾತು ಕೊಟ್ಟಿದ್ದಿ, ಮತ್ತು ನಾನು ಕೇಳಿದ ಕಾಸ್ಟ್ಲಿ ಇಲ್ಲ, ಚೀಪಾಗಿದೆ ಇದು. ಅಪ್ಪ ಅಪೋಸಿಷನ್ ಪಾರ್ಟಿ ನೋಡ್ದ, ಹೆಂಡತಿ ಅತ್ತೆ. ಆಯ್ತಮ್ಮ ಮಾತು ಕೊಟ್ಟಿದ್ದೀನಿ, ಮಾಡ್ತೀನಿ ನಾಳೆ ಅಂದ. ಮನೆಯಲ್ಲಿ ಕೋಲಾಹಲ ಆಗಿರ್ಬೇಕು, ರಾತ್ರಿ ಕುರುಕ್ಷೇತ್ರ ಆಗಿರಬೇಕು. ಆದರೆ ಮರುದಿನ ಅಪ್ಪ ಮಾತು ಕೊಟ್ಟಂಗೆ ಹುಡುಗಿನ ಕರ್ಕೊಂಡು ಹೋಗಿ ಸಲೂನ್ಗೆ ಹೋಗಿ ತಲೆ ಬೋಳಿಸ್ಕೊಂಡು ಬಂದ. ಚಿತ್ರ ಕಾಣ್ತಾ ಇತ್ತು ಹುಡುಗಿ ಅದು. ಮರುದಿನ ಸೋಮವಾರ ಶಾಲೆಗೆ ಹೋಗಿ ರೆಡಿ ಆಗಿದೆ ಹುಡುಗಿ.

0: Radio Sarang 107.8 FM.
1: ನಿಮ್ಮ ಕಣ್ಣು ಒಂದು ಚಿತ್ರ ಬರುತ್ತೆ, 6 ವರ್ಷದ ಬ್ಯೂಟಿಫುಲ್ ಚೈಲ್ಡ್ ಯೂನಿಫಾರ್ಮ್ ಹಾಕೊಂಡಿದೆ, ಹೆಗಲಿಗೊಂದು ಬ್ಯಾಕ್ ಪ್ಯಾಕು, ವಾಟರ್ ಬಾಟಲ್, ಟಿಫಿನ್ ಕ್ಯಾರಿಯರ್, ಬೋಳುತ್ತಲೆ. ಅಪ್ಪ ಕರ್ಕೊಂಡು ಹೋದ ಕಾರಲ್ಲಿ ಶಾಲೆ ಹತ್ತಿರ ಬಿಟ್ಟ. ಆ ಮಗು ಹೋಗಿ ಗೇಟ್ ಹತ್ತಿರ ನಿಂತ್ಕೊಳ್ತು. ಆಕೆ ನೋಡೋಕ್ಕೆ ಆಗ್ತಾ ಇಲ್ಲ ಅವನಿಗೆ. ಒಳಗೋಗೋ ಅಂದ. ಇಲ್ಲಪ್ಪ, ನನ್ನ ಫ್ರೆಂಡ್ ಬರ್ತಾನೆ, ಕಾಯ್ತೀನಿ ಅಂದ್ಲು. ಅದು ಯಾವ ಫ್ರೆಂಡಪ್ಪ ಅವನು, ನಾನು ಹೊಡೆಬಿಡ್ತಿ. ಇವನು ಕೂತ್ಕೊಂಡ ಕಾರಲ್ಲಿ. ಒಂದು ನಿಮಿಷಕ್ಕೆ ಇನ್ನೊಂದು ಕಾರ್ ಬಂತು ಹಿಂದೆ. ಆ ಕಾರಿಂದ ಪುಟ್ಟ ಹುಡುಗ ಇಳ್ಕೊಂಡ. ಇಷ್ಟೇ ವಯಸ್ಸಿನ ಹುಡುಗ, ಅಂಥದ್ದೇ ಯೂನಿಫಾರ್ಮು, ಅಂಥದ್ದೇ ಬ್ಯಾಕ್ ಪ್ಯಾಕು, ಅಂಥದ್ದೇ ವಾಟರ್ ಬಾಟ್ಲು, ಅಂಥದ್ದೇ ಟಿಫಿನ್ ಕ್ಯಾರಿಯರು, ಅವನದು ಬೋಳುತ್ತಲೆ. ಅವನು ನಿಧಾನಕ್ಕೆ ಹುಡುಗಿ ಹತ್ರ ಮಾತಾಡ್ತಾ ಇದ್ದ. ಈ ಹುಡುಗಿ ಅಪ್ಪ ನೋಡಿದ ಇಬ್ಬರು ಮಾತಾಡೋದನ್ನ. ಅವನೊಂದ ಶಾಲೆ ಯೂನಿಫಾರ್ಮ ಚೇಂಜ್ ಆಯಿತೋ ಏನೋ, ಯಾಕಂದರೆ ಅವನು ಹಂಗೆ ಇವ್ರದ್ದು ಹಂಗೆ ಅಂತ ಏನಾಯ್ತಪ್ಪ. ಒಬ್ಬ ಹೆಣ್ಮಗಳು ಹಿಂದಿನ ಕಾರ್ ಓಡಿಸ್ಕೊಂಬರ್ತಾ ಇದ್ರಲ್ಲ, ಅವ್ರು ಇಳ್ಕೊಂಡ್ರು, ಇವನ ಕಡೆ ಬರ್ತಾ ಇದ್ದಾರೆ. ಇವನು ಆಕೆ ನೋಡ್ತಾನೆ ಇಲ್ಲ. ಅವ್ರು ಒಂದೇ ಸಮ ಕಣ್ಣಲ್ಲಿ ನೀರು ಸುರಿತಾ ಇದೆ ಆಕೆಗೆ. ಆಕೆ ಬಂದು ಕೇಳಿದ್ಲು, ಸರ್ ಆ ಮಗು ನಿಮ್ಮ ಮಗಳಾ ಅಂತ ಕೇಳಿದ್ಲು. ಹೌದು, ನನ್ನ ಮಗಳಾಕೆ. ತಕ್ಷಣ ಆಕೆ ಹೇಳಿದಂತೆ, ಮಗಳಲ್ಲ ಸರ್, ಅದು ಎಷ್ಟು ಜನ್ಮ ನೀವು ದೇವರಿಗೆ ಪ್ರಾರ್ಥನೆ ಮಾಡಿದ್ರೂ ಗೊತ್ತಿಲ್ಲ, ಒಬ್ಬ ದೊಡ್ಡ ದೇವತೆ ನಿಮ್ಮ ಮಗಳಾಗಿ ಬಂದಿದ್ದಾಳೆ, ನೀವು ಭಾಗ್ಯಶಾಲಿಗಳಿದ್ದೀರಿ ಅಂತ. ಇವನು ಲಕ್ಷ ಇಲ್ಲ ಅದ್ರ ಬಗ್ಗೆ. ಅದು ಹೋಗಲಿ, ಇಸ್ ದ್ಯಾಟ್ ಯುವರ್ ಸನ್, ನಿಮ್ಮ ಮಗನ ಅವನು ಅಂತ ಕೇಳ್ದ. ಹೌದು ನನ್ನ ಮಗ. ಏನು ವಿಚಿತ್ರ ನೋಡ್ರಿ ಅಂದ ಇವನು. ಮೊನ್ನೆ ಶನಿವಾರ ದಿವಸ ನನ್ನ ಮಗಳು ಹಠ ಹಿಡಿದ್ಲು ಅಂತ ಹೇಳಿ ಆಕೆ ತಲೆ ಬೊಳಸ್ಕೊಂಡು ಕರ್ಕೊಂಬಂದಿದ್ದೀನಿ, ಇವತ್ತು ನಿಮ್ಮ ಹುಡುಗನೂ ತಲೆ ಬೊಳಸ್ಕೊಂಡಿದ್ದಾನೆ, ಏನು ಸ್ಪೆಷಲ್ಲು ಅಂದ್ಬಿಟ್ಟು ಆ ತಾಯಿ ನೋಡ್ದ. ಅಲ್ಲಿವರು ನೋಡಿರಲಿಲ್ಲ ಸರಿಯಾಗಿ. ಆಕೆ ಮೊದಲೇ ಅಳ್ತಾ ಇದ್ಲಲ್ಲ, ಇವನಿಗೆ ಕೇಳಿದ ತಕ್ಷಣ ಆಕೆ ದುಃಖ ತಡ್ಕೊಳ್ಳೋಕ್ಕಾಗಲಿಲ್ಲ. ಶಿ ಸ್ಯಾಂಕ್ ಆನ್ ದ ಫ್ಲೋರ್ ಆ್ಯಂಡ್ ಸ್ಟಾರ್ಟೆಡ್ ಸಾಬಿಂಗ್ ಲೈಕ್ ಎ ಚೈಲ್ಡ್. ಅಳೋಕೆ ಶುರು ಮಾಡಿಬಿಟ್ರು ಬಿಕ್ಕಿ ಬಿಕ್ಕಿ. ಇವನಿಗೆ ಗಾಬರಿ ಆಯಿತು, ಸಾರಿ ನಾನೇನಾದರೂ ಅಂದ್ಬಿಟ್ಟ. ಆಕೆ ಕಣ್ಣು ಒರೆಸ್ಕೊಂಡು, ಇಲ್ಲ ಸರ್ ತಪ್ಪು ತಿಳ್ಕೊಬೇಡಿ, ನನಗೆ ನನ್ನ ಭಾವನೆಗಳನ್ನು ತಡ್ಕೊಳ್ಳೋಕ್ಕಾಗಲಿಲ್ಲ, ಐ ಆಮ್ ಸಾರಿ. ನನ್ನ ಮಗ ಒಬ್ಬನೇ ಮಗ ಸರ್, ನನಗೆ ಹುಟ್ಟಿದ್ದೇ ಒಂದು ಮಗು, ಅದು 3 ವರ್ಷಗಳ ಕೆಳಗೆ ಜ್ವರ ಬರ್ತಾ ಇತ್ತು ಅವನಿಗೆ. ಡಾಕ್ಟ್ರಿಗೆ ತೋರಿಸಿದೆ, ಯಾವುದೋ ಒಂದು ಔಷಧಿ ಕೊಟ್ಟರು ಕಮ್ಮಿ ಆಗ್ತಾ ಇತ್ತು. ಈಗ ಒಂದು 7 ತಿಂಗಳ ಹಿಂದೆ ಡಾಕ್ಟರ್ ಕಡೆ ಹೋದಾಗ ಹೇಳಿದರು, ಯುವರ್ ಚೈಲ್ಡ್ ಹ್ಯಾಸ್ ಬ್ಲಡ್ ಕ್ಯಾನ್ಸರ್ ಆ್ಯಂಡ್ ಈಸ್ ಇನ್ ದಿ ಫೈನಲ್ ಸ್ಟೇಜಸ್ ಆಫ್ ಬ್ಲಡ್ ಕ್ಯಾನ್ಸರ್. ಅವನು ಗೆಸ್ಟ್ ಥರ ಇರ್ತಾನೆ ನಿಮ್ಮ ಮನೇಲಿ, ಯಾವಾಗ ಹೋಗ್ತಾನೋ ಹೋಗ್ತಾನೆ, ಇರೋ 2 ದಿವಸ ಕಾಪಾಡ್ಕೊಳ್ಳಿ ಅಷ್ಟೇ ಅವನ ಅಂದರು. ಕೆಮೊಥೆರಪಿ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ, ಅದಾದಮೇಲೆ ಕೂದಲು ಉದುರು ಹೋಗಿದೆ, ಮೈಯೆಲ್ಲ ಒಣಗಿ ಹೋಗಿದೆ. ಕೆಮೊಥೆರಪಿ ಮುಗಿದಾಗ ಆತ ಬದುಕ್ತಾನೆ ಅಂತ ಅನಿಸಲ್ಲ, ಆ ಥರ ಒದ್ದಾಡ್ತಾನೆ. ನಿಮ್ಮ ಮಗಳಿದ್ದಾಳಲ್ಲ ದೇವತೆ ಅಂತ ಹೇಳಿದ್ನಲ್ಲ, ನಮ್ಮ ಮನೆಗೆ ಬರ್ತಾಳೆ, ಅವನ ಪಕ್ಕ ಕೂತ್ಕೋತಾಳೆ, ಬಾರೋ ಶಾಲೆಗೆ ಬಾರೋ, ಆರಾಮ ಅನ್ನಿಸ್ತದೆ ನಿನಗೆ ಅಂತ. ಇವು ನಾನು ಶಾಲೆಗೆ ಬರೋಲ್ಲ, ನನಗೆ ಬರ್ಕೊಳ್ಳೋಕ್ಕಾಗಲ್ಲ ಅಂದ. ನೀ ಬೇಡ, ನಾ ಬರ್ಕೋತೀನಿ ಬಾ ಅಂದ್ಲು. ಮೊನ್ನೆ ಶುಕ್ರವಾರ ದಿವಸ ಕೆಮೊಥೆರಪಿ ಮುಗಿಸ್ಕೊಂಡು ಬಂದ ದಿವಸ ಅಂತಲೂ ಡಾಕ್ಟರ್ ಕೂಡ ಹೇಳಿದರು, ಇವತ್ತು ಬದುಕಿದ್ರೆ ಮಿರಾಕಲ್. ಅದು ನಾವೆಲ್ಲ ಆಸೆ ಬಿಟ್ಟು ಕೂತಿದ್ವಿ, ನಿಮ್ಮ ಹುಡುಗಿ ಬಂದು ಪಕ್ಕದಲ್ಲಿ ಕೂತ್ಕೊಂಡು 2 ತಾಸು ಮಾತಾಡಿ ಸೋಮವಾರ ಶಾಲೆಗೆ ಬರೋ, ಫ್ರೆಂಡ್ ಜೊತೆಗಿದ್ರೆ ಸ್ವಲ್ಪ ಆರಾಮ ಅನಿಸುತ್ತೆ ಅಂತ. ನನ್ನ ಮಗ ಹತ್ಕೊಂಡು ಹೇಳಿದೆ, ನಾ ಬರೋಲ್ಲ, ನಾನು ನೋಡಿ ನಗ್ತಾರೆ ಮಕ್ಕಳೆಲ್ಲ. ಆಗ ನಿಮ್ಮ ಮಗಳೇನು ಮಾಡಿದ್ಲು ಗೊತ್ತಾ, ತನ್ನ ಪುಟ್ಟ ಕೈಯನ್ನು ನನ್ನ ಮಗನ ಕೈ ಮೇಲೆ ಹಾಕಿ ಹೇಳಿದ್ದು, ನಾ ಪ್ರಮಾಣ ಮಾಡಿ ಹೇಳ್ತೀನಿ ಬಾ, ಯಾರೂ ನಗಲ್ಲ, ನನ್ನ ನೋಡಿ ನಕ್ಕರು ಅಡ್ಡಿ ಇಲ್ಲ, ನೀನು ನೋಡಿ ನಗಲಾರ್ದಂಗೆ ಮಾಡ್ತೀನಿ ಬಾ ಅಂದ್ಲು. ಆಕೆ ನಂಬಿಕೊಂಡು ಮೊಟ್ಟ ಮೊದಲನೇ ಬಾರಿಗೆ ನನ್ನ ಮಗ ಇವತ್ತು ಶಾಲೆಗೆ ಬಂದಿದ್ದಾನೆ. ನಾ ಕಾರಲ್ಲಿ ಬರುವಾಗ ನಿಮ್ಮ ಮಗಳು ಗೇಟ್ ಹತ್ರ ನಿಂತದ್ದು ನೋಡಿದೆ. ಆಕೆ ಬೋಳ್ತಲ್ಲೇ ನೋಡಿದ ತಕ್ಷಣ ನನಗೆ ಅರ್ಥ ಆಯಿತು, ಇದು ನನ್ನ ಮಗನಿಗೋಸ್ಕರ ನಿಮ್ಮ ಮಗಳು ಮಾಡಿದಂಥ ತ್ಯಾಗ ಅಂತ ಗೊತ್ತಾಯಿತು. ಹಾಗೆ ಇವನು ತಂದೆ ಗೊತ್ತಾಯ್ತಂತೆ, ಆ ಹುಡುಗಿ ಯಾಕೆ ಹಠ ಹಿಡಿದಿದ್ಲು ಅಂತ. ಅವನು ನೋಡಿ ನಗಬಾರ್ದು ಅಂಥೇಳಿ ತನ್ನ ತಲೆ ಬೊಳಸ್ಕೊಂಡು ಬಂದಿದೆ ಹೋಗು ಇದು. ಅವನು ಈ ಹೆಲ್ಡ್ ಈಸ್ ಫೇಸ್ ಇನ್ ದ ಪಾಮ್ ಆಫ್ ಈಸ್ ಹ್ಯಾಂಡ್ ಆ್ಯಂಡ್ ಕ್ರೈಡ್, ಅಬ್ಬ ಈ ಜನ್ಮದಲ್ಲೇನೋ ನನಗೆ ಮಗಳಾಗಿ ಹುಟ್ಟಿಬಿಟ್ಟಿದ್ಯಮ್ಮ ನೀನು, ಮುಂದಿನ ಜನ್ಮದಲ್ಲಿ ಖಂಡಿತ ಮಗಳಾಗಿ ಹುಟ್ಟಬೇಡ, ತಾಯಿಯಾಗಿ ಹುಟ್ಟಿ ಬಾ, ಇನ್ನೊಬ್ಬರಿಗೆ ಜೀವನ ಹಂಚಿಕೊಂಡು ಬದುಕೋದು ಹೇಗೆ ಅಂತ ನಾನು ಕಲಿಸ್ಕೊಡು ಅಂತ ಕೇಳಿದ್ನಂತೆ. ದಿಸ್ ಚೈಲ್ಡ್ ಈಸ್ ನೌ ಎ ವೆರಿ ಫೈನ್ ಚೈಲ್ಡ್, ನೌ ಶಿ ಇಸ್ ಗ್ರೋನ್ ವೆಲ್, ಶಿ ಈಸ್ ಸ್ಟಡಿಯಿಂಗ್ ಇನ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಲವ್ಲಿ ಚೈಲ್ಡ್, ಈವನ್ ಟುಡೇ ಶಿ ಈಸ್ ಶೇರಿಂಗ್ ಅ ಲೈಫ್ ವಿತ್ ಎವ್ರಿಬಾಡಿ.

0: रेडियो सारंग 107.8 FM
1: ಜೀವನ ಸಕ್ಸಸ್ ಆಗೋದು ಯಾವಾಗ ಅಂತ, ಸಕ್ಸಸ್ ಆಗೋದು ಅಧಿಕಾರದಿಂದ ಅಲ್ಲ, ಹಣದಿಂದ ಅಲ್ಲ, ನೀವು ಇರುವಂಥ ಸ್ಥಾನದಿಂದ ಅಲ್ಲ, ಶಕ್ತಿಯಿಂದ ಅಲ್ಲ. ನೀವು ಜಗತ್ತಿಗೆ ಏನು ಕೊಡ್ತೀರೋ ಅದ್ರ ಮೇಲೆ ನಿಮ್ಗೆ ಯಶಸ್ಸಾಗುವಂಥದ್ದು. ದ ಹೋಲ್ ವರ್ಲ್ಡ್ ರಿಮೆಂಬರ್ ಸೀರೀಸ್ ಆಫ್ ಪೀಪಲ್ ಹೂ ಆರ್ ಗಿವನ್ ಟು ದ ವರ್ಲ್ಡ್ ರಾದರ್ ದೆನ್ ಟೇಕನ್ ಅವೇ ಫ್ರಮ್ ಪೀಪಲ್. ಸಾಕ್ರೆಟಿಸ್ ಸೇಸ್ ಇಟ್ ವೆರಿ ಟಫ್ ಲ್ಯಾಂಗ್ವೇಜ್. ಸಾಕ್ರೆಟಿಸ್ ಆಲ್ವೇಸ್ ಸ್ಪೋಕ್ ಟಫ್ ಲ್ಯಾಂಗ್ವೇಜ್. ಸಾಕ್ರೆಟಿಸ್ ಸೇಸ್ ದ ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹೂ ಕ್ರೈ ವೆನ್ ಯು ಡೈ. ಇಫ್ ನೋಬಡಿ ಕ್ರೈ ದನ್ ಸೇಸ್ ಈ ಡೈಡ್ ಆ ವೆರಿ ಗುಡ್, ಇಸ್ ದ ಮೋಸ್ಟ್ ಫೇಲ್ಯೂರ್ ಲೈಫ್. ಇಫ್ ಅಟ್ ಲೀಸ್ಟ್ ಸಮ್ ಪೀಪಲ್ ಸೇ ದಿಸ್ ಮ್ಯಾನ್ ಶುಡ್ ಹ್ಯಾವ್ ಲಿವ್ಡ್ ಫಾರ್ ಲಿಟಲ್ ಲಾಂಗರ್, then life is to that extent successful. Life success is measured by what you give rather than what you take. Thank you so much.
0: Radio Sarang 107.8 FM.

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಪದ.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ನಡೆದ BEd ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಾರ್ಯಾಗಾರ ಮೇಧ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಮತಿ ಚಿಂತನಾ ರಾಜೇಶ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಒಂದು ಚೀಟಿ ತಂದಿದ್ದಿದೆ, ಬೆಳಿಗ್ಗೆಯಿಂದ ಬಂದವರೆಲ್ಲ ಇದ್ರಾಗಿದ್ದು ಪೂರ ಮುಗಿಸಿ ಆಯ್ತು. ನನ್ನ ಚೀಟಿಯಲ್ಲಿರುವ ಎಲ್ಲ ಪಾಯಿಂಟ್ಗಳು ಮಾತನಾಡಲ್ಪಟ್ಟಿವೆ. ಬೈ ದ ವೇ, ಟೀಚರು ಕ್ಲಾಸಿಗೆ ಪಾಠ ಮಾಡುವಾಗ ಚೀಟಿ ತೊಗೊಂಡು ಹೋಗಬಹುದಾ? ಗೂಗಲ್ ಮಾಡಿ ಮಾತೆಲ್ಲ ಮುಗಿದ ಮೇಲೆ ಅಲ್ವಾ? ಈ ಥರ ಸಣ್ಣ ಸಣ್ಣ ಪ್ರಶ್ನೆಗಳು ಕೆಲವೊಮ್ಮೆ ನಮಗಿರುತ್ತಲ್ವಾ? ಎನಿವೇಸ್,

ಟೀಚರು ಸ್ವಲ್ಪ ಕನ್ಫ್ಯೂಸ್ಡ್ ಫೇಷಿಯಲ್ ಲುಕ್ಕಲ್ಲಿ ಇದ್ದರು. ಅವರಿಗೆ ನನಗೆ ಹೇಳೋದೋ ಬೇಡವೋ ಅನ್ನೋ ಒಂದು ಸಣ್ಣ ಆತಂಕ ಅನಿಸುತ್ತೆ. ಆಮೇಲೆ ನಾನೇ ಕೇಳಿದೆ ಏನಂತೆ ಅಂತ. ದೆನ್ ದ ಟೀಚರ್ ಸೇಸ್, ಅವನಿಗೆ ನಿಮ್ಮ ಹತ್ರ ಏನೋ ಹೇಳಬೇಕಂತೆ ಮೇಡಮ್. ಅಯ್ಯೋ ಬನ್ನಿ ಸರ್. ದೆನ್ ಹಿ ಸೇಸ್ ಅಗೇನ್ ದ ಸೇಮ್.

ಆಗ ನಾವು ಪೋಷಕರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆವು, ಹೀಗೊಂದು ಕಾರ್ಯಕ್ರಮ ಇಂಥಲ್ಲಿ ನಡೀತಾ ಇದೆ, ಆಸಕ್ತರು ನಿಮ್ಮ ವಿದ್ಯಾರ್ಥಿಗಳ ಹೆಸರನ್ನು ಕೊಡಿ ಅಂತ. ತಕ್ಷಣವೇ ಒಂದು 50 ಮಕ್ಕಳು ಹೆಸರು ಕೊಟ್ಟರು. ಅವ್ರು ಯಾರು ಹೇಳಿ, ನಮ್ಮ ಟೀಚರ್ಸ್ಗಳಿಗೆ ಸ್ವಲ್ಪ ಮ್ಯಾನೇಜ್ ಅಥವಾ ನಿರ್ವಹಿಸಲಿಕ್ಕೆ ಕಷ್ಟವಾಗಿರುವಂಥ ವಿದ್ಯಾರ್ಥಿಗಳು. ಆ ಎಲ್ಲ ಮಕ್ಕಳು ಪೋಷಕರ ಅನುಮತಿ ಮತ್ತು ಆ ಎಲ್ಲ ಶಿಕ್ಷಕರು ಕೂಡ ಅಲ್ಲಿಗೆ ಹೋದರು, ಒಂದು ವಾರ ಅಲ್ಲಿ ಇದ್ದರು. ಒಂದು ವಾರ ಬಿಟ್ಟು ಆ ಮಕ್ಕಳು ಶಾಲೆಗೆ ಬಂದ ಮೇಲೆ, ನನ್ನ ನಂಬಬೇಕು ನೀವು, ನಮ್ಮ ಇಡೀ ಸಂಸ್ಥೆಯ ಸಂಸ್ಕಾರ, ಶಿಸ್ತು ಮತ್ತು ಸಮರ್ಥತೆ ಜಾಸ್ತಿ ಆಯಿತು. ಅಂದರೆ ಆ 50 ಮಕ್ಕಳು ಒಂದು ದೊಡ್ಡ ಮಟ್ಟದ ನಾಯಕರಾಗಿ ವಾಪಸ್ ಬಂದರು. ಅವರೆಲ್ಲರೂ ತರಗತಿಯಲ್ಲಿ ಇದ್ದಾಗ ಮಕ್ಕಳಾಟದ ಕೀಟಲೆಗಳನ್ನು ತಮಾಷೆಗಳನ್ನು ಮಾಡ್ತಾ ಇದ್ದವರು. ಐ ಡೋಂಟ್ ಸೇ ದೇ ಬಿಕೇಮ್ ವೆರಿ ಸೀರಿಯಸ್ ಅಥವಾ ತೀವ್ರ ಗಂಭೀರವಾಗಿ ಬಂದರು ಹಾಗೆ ನಾನು ಹೇಳೋಲ್ಲ. ಆದರೆ ಒಂದು ಜವಾಬ್ದಾರಿಯನ್ನು ಅರಿತ ನಿಜವಾದ ದೇಶ ಕಟ್ಟಬಹುದಾದ ಮಕ್ಕಳು ಅನ್ನುವಂಥ ಹೆಚ್ಚಿನ ಭರವಸೆಯನ್ನು ಶಿಕ್ಷಕರಾಗಿ ನಮ್ಮಲ್ಲಿ ತುಂಬುವ ರೀತಿಯಲ್ಲಿ ಆ ಮಕ್ಕಳು ವಾಪಸ್ ಬಂದು, ಯಾವ ಮಟ್ಟಕ್ಕಂತ ಹೇಳಿದ್ರೆ ಅಡುಗೆಯನ್ನು ಬಡಿಸುವಾಗ ಮಧ್ಯಾಹ್ನ ಸಣ್ಣ ಮಕ್ಕಳಿಗೆ ಅವರೇ ಬಡಿಸುವಂಥದ್ದು, ಅವರು ಬಿದ್ದರೆ ಗಾಯವಾದರೆ ಅವರನ್ನು ತೆಗೆದುಕೊಂಡು ಹೋಗಿ ಸಹಾಯ ಮಾಡುವಂಥದ್ದು, ದೇವರ್ ಮೋರ್ ಕೈಂಡ್, ದೇವರ್ ಮೋರ್ ಕಂಪ್ಯಾಷನೇಟ್, ದೇವರ್ ಮೋರ್ ಹೆಲ್ಪ್ಫುಲ್ ಆ್ಯಂಡ್ ದೇವರ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಆಲ್ಸೋ their grades have started improving. Ide teachers they came back to us and they shared, madam avardella grades kuda improve agide. ಮಕ್ಕಳೇ, ನಾನು ಈ ಎರಡು ಅಂಶಗಳನ್ನು ನಿಮ್ಮ ಜೊತೆ ಯಾಕೆ ಚರ್ಚಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಗೇನ್ ಬೋತ್ ದೀಸ್ ಟು ಟೆಲ್ ಅ ಲಾಟ್ ಮೋರ್ ದೆನ್ ದ ಇನ್ಸಿಡೆಂಟ್. ಒಂದು ಶಿಕ್ಷಕಿ ತರಗತಿಯಲ್ಲಿ ನನ್ನ ಮಕ್ಕಳಿಗೆ ಏನೋ ಸಹಾಯ ಬೇಕು, ಇಲ್ಲೇನೋ ಒಂದು ಸ್ವಲ್ಪ ಸರಿಯಾಗಬೇಕು ಅಂತ ಕೇವಲ ಗಮನಿಸಿದ್ದು ಮಾತ್ರ, ಅವರೊಂದು ಕೆಮಿಸ್ಟ್ರಿ ಟೀಚರ್, ಅವರು ಕೆಮಿಕಲ್ ಬಾಂಡ್ ಮತ್ತು ಅಯಾನಿಕ್ ಬಾಂಡಿಗೆ ನಿಲ್ಲಿಸಬಹುದಾದ ಸಂಬಳವನ್ನು ಪಡೆಯುವ ಟೀಚರ್. ಆದರೆ ಮತ್ತೊಂದೇನೋ ಬಾಂಡಿಂಗ್ ಸರಿ ಇಲ್ಲ ಅಂತ ಆ ಶಿಕ್ಷಕಿ ಅದನ್ನು ಗುರುತಿಸಿದರು. ಮತ್ತು ಅದು ನೀವೇ, ಇವತ್ತು ಅವರು ನಾಳೆ ನೀವು. ಆ್ಯಂಡ್ ತರಗತಿಯಲ್ಲಿಯೂ ಕೂಡ ಹಾಗೆ. ಈಗ ಕ್ಲಾಸ್ ಮ್ಯಾನೇಜ್ಮೆಂಟ್ ಅನ್ನೋ ವಿಷಯ ಬರ್ತದೆ, ತರಗತಿ ನಿರ್ವಹಣೆ. ನಿಮಗೆ ಗೊತ್ತಿರಬಹುದು ಕ್ಲಾಸ್ ಕಂಟ್ರೋಲ್ ಅಂತ ಶಬ್ದ ಇತ್ತು ಮೊದಲು, ಈಗ ತರಗತಿಯನ್ನು ಮ್ಯಾನೇಜ್ ಮಾಡುವಂಥದ್ದು. ಮ್ಯಾನೇಜ್ ಮಾಡಲಿಕ್ಕೆ ಇವಾಗೆಲ್ಲರೂ ಹೇಳಿದ ಹಾಗೆ ಕೇವಲ ನಮ್ಮ ಬಿ ಎಡ್ನಲ್ಲಿಯೋ ಡಿ ಎಡ್ನಲ್ಲಿಯೋ ಅಥವಾ ಬೇರೆ ಕೋರ್ಸ್ಗಳಲ್ಲಿ ಕಲಿತ ಸಬ್ಜೆಕ್ಟ್ ಮೆಥಡಾಲಜಿಗಳು ಮಾತ್ರವೇ ಸಾಕಾಗೋದಿಲ್ಲ. ನಿಮಗೆಲ್ಲ ವಿಚಾರಗಳನ್ನು ನಿಮ್ಮ ಪ್ರೊಫೆಸರ್ಸ್ ಕಲಿಸ್ತಾ ಇದ್ದಾರೆ. ಈಗ ಅತಿ ಹೆಚ್ಚಿನ ಜೀವನ ಕೌಶಲ್ಯಗಳು, ಗಮನಿಸುವಿಕೆ, ಅವಧಾನವನ್ನು ಎಳೆಯುವಂತಹ ಅವಕಾಶಗಳು ಅಥವಾ ವಿಚಾರಗಳನ್ನು ಕೂಡ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ತಿಳಿದಿರಬೇಕಾಗತ್ತೆ. ಬಟ್ ಟ್ರಸ್ಟ್ ಮೀ, ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ಯು ಆರ್ ದ ಬಾಸ್ ಆಫ್ ಯುವರ್ ಕ್ಲಾಸ್. ಅಲ್ಲಿ ಸರ್ಕಾರ ಸವಾಲುಗಳಿದೆ, ತುಂಬ ಸವಾಲುಗಳಿವೆ. ಆದರೆ ತರಗತಿಯ ಒಳಗೆ ಮಾತ್ರ ಬಾಸ್ ಅನ್ನೋ ಶಬ್ದನ ನಾನು ತುಂಬ ಧನಾತ್ಮಕವಾಗಿ ಬಳಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ತರಗತಿಯ ಒಳಗಡೆ ಮಾತ್ರ ನೀವೇ ರಾಜ, ನೀವೇ ರಾಣಿ. ನೀವು ಮಾಡಿದ್ದೇ ನಡೆಯುತ್ತೆ ಅಂತ ನಾನು ಹೇಳೋಲ್ಲ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಆಲ್ ಹಿಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇಲ್ಲಿ ನಿಮಗೆ ವಿವಿಧ ರೀತಿಯ ವಿದ್ಯಾರ್ಥಿಗಳು, ಕಲಿಕಾ ಸಾಮರ್ಥ್ಯದಲ್ಲಿ ತೊಂದರೆ ಇರುವವರು, ವರ್ತನಾ ಸಮಸ್ಯೆ ಇರುವವರು, ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳಿರ್ತಾರೆ. ಆದರೆ ಅವರೆಲ್ಲರನ್ನ ಗಮನಿಸಿ ನನ್ನ ತರಗತಿ ಹೇಗಿರಬೇಕು, ಚಂದ್ರಶೇಖರ್ ಸರ್ ಬಂದಾಗ ಈ ತರಗತಿ ಹೇಗೆ, ರವೀಶ್ ಸರ್ ಬಂದಾಗ ನಾನು ಹೇಗೆ ವರ್ತಿಸಬೇಕು, ಚಿಂತನಾ ಮೇಡಮ್ ಬಂದಾಗ ಮಗು ಹೇಗಿರಬೇಕು ಅನ್ನುವಂಥದ್ದನ್ನು ನಿರ್ಧರಿಸಬಹುದಾದ ಏಕಮಾತ್ರ ಕಾಂಪೊನೆಂಟ್ ಅಂದರೆ ಅದು ಟೀಚರೇ. ಹಾಗಾಗಿ ನಾವು ಈ ಎಲ್ಲ ಸಮಸ್ಯೆಗಳನ್ನು ಮಾತಾಡುವಾಗ ಬಹಳಷ್ಟು ಬಾರಿ ನಮಗೆಲ್ಲರಿಗೂ ಅನಿಸುತ್ತೆ ನಾವೆಲ್ಲರೂ ಸಮಸ್ಯೆಯ ಭಾಗಗಳು ಅಂತಾನೆ. ಹೌದು, ದೇ ಆರ್ ಇನ್ಎವಿಟೇಬಲ್ ಟು ಅವರ್ ಲೈವ್ಸ್. ಎಟ್ ದ ಸೇಮ್ ಟೈಮ್ ನಾವೇ ಸಮಸ್ಯೆಯನ್ನೇ ಉಲ್ಬಣಗೊಳಿಸುವ ಅಥವಾ ಸಮಸ್ಯೆ ಕುರಿತಷ್ಟೇ ಮಾತನಾಡ್ತಾ ಇದ್ದರೆ ಪರಿಹಾರದ ಭಾಗವಾಗುವವರು ಯಾರು, ಅಲ್ವೇ? ಇವತ್ತು ಬೆಳಿಗ್ಗೆಯಿಂದ ನಾವು ಅದನ್ನೇ, ಆ ವಿಚಾರಗಳನ್ನೇ ನಾವು ಮಾತನಾಡ್ತಾ ಇದ್ದೇವೆ. ಹಾಗಾಗಿ ಪಠ್ಯ ಸರ್ಕಾರ ಕೊಡುವಂಥದ್ದು, ಮಗುವಿನ ವಯೋಮಿತಿಗನುಗುಣವಾಗಿ ಕೊಟ್ಟಿರುವಂಥದ್ದು. ಆದರೆ ಸಹಪಠ್ಯ, ಪೂರಕ ಪಠ್ಯ, ಫಾರ್ ಎಕ್ಸಾಂಪಲ್ ನನ್ನ ಅವಧಿ 45 ನಿಮಿಷದ್ದು ಒಂದು ತರಗತಿಯಲ್ಲಿ ಅಂತಾದರೆ, ಒಂದು 5 ನಿಮಿಷ

0: ವಿಷಯವನ್ನು ಪ್ರತಿದಿನ ಒಬ್ಬ ಶಿಕ್ಷಕ ಶಿಕ್ಷಕಿ ಈ ಮಗುವಿನಲ್ಲಿ ದಯೆಯನ್ನು ಹೆಚ್ಚಿಸುವಂತಹ, ಪ್ರೀತಿಯನ್ನು, ಸಹಕಾರವನ್ನು, ಸಹಬಾಳ್ವೆಯನ್ನು ಹೆಚ್ಚಿಸುವಂತಹ, ಅಥವಾ ಮಗುವಿನ ಕಣ್ಣಲ್ಲಿ, ಅವರೆಲ್ಲರೂ ಅದನ್ನೇ ಹೇಳಿದರು ಅಲ್ವಾ, ಮಗುವಿನ ಕಣ್ಣಲ್ಲಿ ಕಣ್ಣಿಟ್ಟು ಈಗ ನಾನು ಇಲ್ಲಿಂದ ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದೀನಿ ಅಂದರೆ ನೀವು ಗಮನಿಸಬೇಕು, ನಾವು ಇಡೀ ತರಗತಿಯ ಯಾವ ಒಂದು ಕಾರ್ನರನ್ನು ನೋಡ್ತಾ ಇದ್ದೀವಿ ಅಂಥೇಳಿ. ಬಹಳಷ್ಟು ಬಾರಿ ಮಕ್ಕಳು ಮನೆಗೆ ಹೋಗಿ ಕಂಪ್ಲೇಂಟ್ಸ್ ಮಾಡ್ತಾರೆ ಅಥವಾ ಪೇರೆಂಟ್ಸ್ ಬರ್ತಾರೆ, ಮೇಡಮ್ ಅವರು ತುಂಬ ಪಾರ್ಶಾಲಿಟಿ ಮಾಡ್ತಾರಂತೆ ಆ ಟೀಚರು. ನನಗೆ ಗೊತ್ತಿರುವ ಹಾಗೆ ಅವರು ತುಂಬ ದಯಾಳುವಾದ ಶಿಕ್ಷಕಿ ಆಗಿರ್ತಾರೆ. ಹೇಗೆಂತೆ, ಇವನನ್ನು ನೋಡುವುದೇ ಇಲ್ಲ ಅಂತೆ. ಅಂದರೆ ನಿಜವಾಗಲೂ ಯಾವ ಶಿಕ್ಷಕಿಯೂ ಕೂಡ, ಶಿಕ್ಷಕನೂ ಕೂಡ ನಾನೊಬ್ಬ ಕೆಟ್ಟ ಶಿಕ್ಷಕ ಆಗಬೇಕು ಅಂತ ಬಯಸಲ್ವೇ? ಆದರೆ ನಮಗರಿವಿಲ್ಲದೆ ನಾವು ಗಮನಿಸದೇ ಇರುವಂಥದ್ದು ವಿದ್ಯಾರ್ಥಿಗಳು ಅದನ್ನು ತಪ್ಪು ತಿಳಿದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ತರಗತಿ ನಿರ್ವಹಣೆ ಅಂಥೇಳಿ ಬಂದಾಗ ನನ್ನ ತರಗತಿಯ ಶಿಸ್ತು ಹೇಗಿರಬೇಕು? ಉದಾಹರಣೆಗೆ ನಮ್ಮ ತರಗತಿಯಲ್ಲಿ ನನ್ನ ಅನ್ನೋದಕ್ಕಿಂತ ನಮ್ಮ, ಯಾಕಂದರೆ ವಿದ್ಯಾರ್ಥಿಗಳನ್ನು ನಾವು ಅದರಲ್ಲಿ ಒಳಗೊಳ್ಳಿಸಬೇಕು. ನಮ್ಮ ತರಗತಿಯಲ್ಲೂ ಯಾರು ಯಾರಿಗೂ ಫಿಸಿಕಲಿ ಎಬ್ಯೂಸ್ ಮಾಡುವಂತಿಲ್ಲ, ಓಕೆನಾ ಓಕೆನಾ ಅಂತ ನಾವು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡೋದು. ಅಥವಾ ನಮ್ಮ ತರಗತಿಯಲ್ಲಿ ಯಾರು ಕಸವನ್ನು ಎಸೆಯುವಂತಿಲ್ಲ, ಅಥವಾ ಮೊದಲು ನೋಡಿದವರು ಅದನ್ನು ಎತ್ತಬೇಕು, ಇತ್ಯಾದಿ ಚಿಕ್ಕ ಚಿಕ್ಕ ಮೌಲ್ಯಗಳನ್ನು, ವಿಚಾರಗಳನ್ನು ಆ ಎರಡು ಮೂರು, ಬಹಳಷ್ಟು ಬಾರಿ ನಾವು ಹೇಳ್ತೀವಿ ಅದಕ್ಕೆಲ್ಲ ಟೈಮ್ ಎಲ್ಲುಂಟು, ಟೈಮೇ ಸಾಕಾಗೋದಿಲ್ಲ, ಪೋರ್ಷನ್ನೇ ಕವರ್ ಆಗೋದಿಲ್ಲ ಅಲ್ವಾ. ಪೋರ್ಷನ್ ಕವರ್ ಆಗಬೇಕು ಅಥವಾ ಪೋರ್ಷನ್ ಅದನ್ನು ಅಟೆಂಡ್ ಮಾಡಲ್ಪಡಬೇಕು ಖಂಡಿತವಾಗಿ. ಅದರ ಜೊತೆಗೆ ನನ್ನ ಸಹೋದ್ಯೋಗಿದ ಒಂದು ಎರಡು ನಿಮಿಷ, ವಾಶ್ರೂಮ್ ಬ್ರೇಕಿನಲ್ಲಿ ಉಳಿದ ಒಂದು ಒಂದೂವರೆ ನಿಮಿಷ, ಇಂತಹ ಎಲ್ಲ ಸಮಯಗಳನ್ನು ತರಗತಿ ಇದು ಎಲ್ಲದು ಒಂದಾದಾಗ ಒಂದು ಮಗುವಿಗೆ ಇದು ನಮ್ಮ ತರಗತಿ, ಇದು ನಮ್ಮ ಟೀಚರ್, ನಮ್ಮ ಕ್ಲಾಸ್, ಆ ಒಂದು ಫೀಲಿಂಗ್ ನಿಮಗೆ ನೆನಪಿದೆಯಲ್ಲ. ಹಾಗಾಗಿ ಇಂಥದನ್ನು ಮಾಡಲಿಕ್ಕೆ ಯಾವ ಪ್ರಿನ್ಸಿಪಲ್ ಆಗಲಿ, ಹೆಡ್ ಟೀಚರ್ ಆಗಲಿ, ಸೀನಿಯರ್ ಟೀಚರ್ಸ್ ಆಗಲಿ, ಯಾರೂ ನಮಗೆ ತೊಂದರೆ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ನಿಮ್ಮಿಂದ ಅವರು ಕೂಡ ಸ್ಫೂರ್ತಿಗೊಳ್ಳುವ ಸರ್ವ ಸಾಧ್ಯತೆಗಳಿರುತ್ತೆ. ಇನ್ನೊಂದು, ಇಲ್ಲಿಗೆ ಬರುವ ಮುನ್ನ ನನಗೆ ತರಗತಿ ನಿರ್ವಹಣೆ ಅಂಥೇಳಿ ಒಂದು ಟಾಪಿಕ್ ನಾವು ಡಿಸ್ಕಸ್ ಮಾಡಿದ್ದಕ್ಕೆ ಸುಮ್ಮನೆ ಒಂದು ತರಗತಿಯಲ್ಲಿ ಹೋಗಿ ವಿದ್ಯಾರ್ಥಿಗಳಲ್ಲಿ ನಾನು ಮಾತನಾಡಿದೆ, ಮತ್ತೊಂದು ಸ್ಲಿಪ್ಪಲ್ಲಿ ಬರೀಲಿಕ್ಕೆ ಹೇಳಿದೆ. ನಿಮ್ಮ ಕನಸಿನ ತರಗತಿ ಹೇಗಿರಬೇಕು, ಯಾವ ಥರ ನಿಮ್ಮ ತರಗತಿಗಳು ನಿರ್ವಹಿಸಲ್ಪಡಬೇಕು ನಿಮ್ಮ ಪ್ರಕಾರ ಅಂತ ಎಷ್ಟು ಮಜವಾಗಿ ನಮ್ಮ ಮಕ್ಕಳು ಬರೆದ್ರು ಅಂದರೆ ವೆರಿ ಸ್ವೀಟ್ಲಿ ಆ್ಯಂಡ್ ಇನ್ನೋಸೆಂಟ್ಲಿ. ಆ್ಯಕ್ಚುಲಿ ಟೀಚರ್ಸ್ ಎಲ್ಲರೂ ನಮ್ಮನ್ನು, ನಮ್ಮ ಹೆಸರನ್ನು ಕರೆದೇ ಕರೆಯಬೇಕು, ಹೇಳಿಯೇ ಕರೆಯಬೇಕು. ನಮಗೆ ಅಭ್ಯಾಸ ಇರುತ್ತದೆ, ಹೇ ಯು, ಥರ್ಡ್ ಬಾಯ್ ಇನ್ ದ ಸೆಕೆಂಡ್ ಲೈನ್, ಫೋರ್ತ್ ಗರ್ಲ್ ಅಲ್ವಾ, ರೋಲ್ ನಂಬರ್ 27, ರೈಟ್, ಹೀ ಈಸ್ ದಿನೇಶ್, ಶಿ ಈಸ್ ದಿವ್ಯಾ, ರೈಟ್, ಅವರಿಗೊಂದು ಹೆಸರಿದೆ ಅಲ್ವಾ. ಇದು ಕೂಡ ಅಷ್ಟೇ, ನಾವು ಬೇಕು ಅಂತ ಮಾಡೋಲ್ಲ. ಆದರೆ ಒಂದು ಮಗುವಿಗೆ ನನ್ನ ಹೆಸರೇ ಇವ್ರಿಗೆ ಗೊತ್ತಿತ್ತೋ ಇಲ್ಲಿಯೋ, ರೈಟ್, ಆಲ್ ದೀಸ್ ಥಾಟ್ಸ್ ದೇ ವಿಲ್ ಹ್ಯಾವ್. ಆ್ಯಂಡ್ ಆಲ್ಸೋ ಅವರು ಬರೆದಿರೋ ಇನ್ನೊಂದು ವಿಚಾರ ಏನು ಕೇಳಿದರೆ, ಮಾತು ಮಾತಿಗೂ ಪೀಠಿಗೆ ಕಳಿಸೋದಿಲ್ಲ ಅಂತ ಹೇಳಬಾರ್ದಂತೆ. ಅದು ನಮ್ಮ ಬ್ರಹ್ಮಾಸ್ತ್ರ ಅದು, ಆ್ಯಕ್ಚುಲಿ ಪೀಠಿಗೆ ಕಳಿಸೋದಿಲ್ಲ, ಪೀಠಿ ಬೇಡ ಅಲ್ಲ, ನಿಂಗೊಬ್ಬನಿಗಲ್ಲ ಇಡೀ ಕ್ಲಾಸಿಗೆ ಪಿಟಿ ಇಲ್ಲ, ರೈಟ್. ಅಂದರೆ ಪಿ ಟಿ ಸರ್ನೂ ನಾವು ಕೇಳಲ್ಲ, ಆ್ಯಕ್ಚುಲಿ ದಟ್ ಈಸ್ ದ ಬಿಸ್ನೆಸ್ ಬಿಟ್ವೀನ್ ಪಿ ಟಿ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್, ರೈಟ್. ಅದನ್ನು ನಾವು ಕೇಳೋಲ್ಲ ಅಲ್ವಾ. ಅವರು ಏನು ಬರೆದಿದ್ದಾರೆ ಆ್ಯಡೆಡ್, ಏನು ಮಾಡಿದರೆ ಪಿ ಟಿಗೆ ಕಳಿಸ್ತೀವಿ ಅಂತ ಹೇಳಿ, ವಿ ವಿಲ್ ಡೂ ದ್ಯಾಟ್ ಅಂತೆ. ಹೇ, ದಟ್ ಸೋ ಸ್ವೀಟ್, ದಟ್ ಸೋ ಬ್ಯೂಟಿಫುಲ್, ರೈಟ್. ಇಂಥದ್ದು ಮಾಡಿದರೆ ಕಳಿಸೋಲ್ಲ ಅನ್ನೋದಕ್ಕಿಂತ ಲೋಟ, ಗಾಜಿನ ಲೋಟ ಹಿಡ್ಕೊಂಡು ಹೋದರೆ ಬೀಳಿಸ್ತಿ ಬೀಳಿಸ್ತಿ ಅನ್ನೋದಕ್ಕಿಂತ ಗಟ್ಟಿಯಾಗಿ ಹಿಡ್ಕೊಂಡು ಹೋಗು ಅಂತ ಹೇಳಬೇಕು ನನಗೆ ಅನ್ನುವಂಥ ವಿಚಾರವನ್ನು ಆ ಮಕ್ಕಳು ಹೇಳಿದರು. ಆ್ಯಂಡ್ ಪದೇ ಪದೇ ನಮ್ಮಿಬ್ಬರ ನಡುವೆ ಪೇರೆಂಟ್ಸನ್ನು ತರಬೇಡಿ ಮೇಡಮ್, ವಿ ಡೂ ದ್ಯಾಟ್, ವಿ ಡೂ ಇಟ್ ಅಲ್ವಾ. ಅಪ್ಪನ ಕರೆಸ್ಬೇಕಾ, ಹಾಂ, ಅಮ್ಮಂಗೆ ಹೇಳಬೇಕಾ? ಇದು ನಮಗೆ ಮಾಮೂಲಿ ಲೈನ್, ಇಲ್ಲಿ ಬಾರೋ ಇಲ್ಲಿ ಕೂತ್ಕೊಳ್ಳೋ ಅಂತ ಹೇಳೋಷ್ಟು ಸಿಂಪಲ್ ಅದು. ಅಗೇನ್ ದೇ ಮೀನ್ ಟು ಸೇ ದಟ್ ಬಿಸ್ನೆಸ್ ಬಿಟ್ವೀನ್ ಅಸ್ ಮೇಡಮ್, ಡೋಂಟ್ ಇನ್ಕ್ಲೂಡ್ ದಮ್, ಟ್ರೂ ಟ್ರೂ ಇನ್ ಅ ವೇ. ಎನಿವೇಸ್, ಈ ಥರದ ಯೋಚನೆಗಳು ನಮ್ಮ ಮಕ್ಕಳಲ್ಲಿ ಇರುತ್ತೆ ನೋಡಿ. ಹಾಗಾಗಿ ನಮ್ಮ ಬಿ ಎಡ್ಸಲ್ಲಿ ಮೆಥಡಾಲಜಿಗಳು ಇರುತ್ತೆ, ಅಂದರೆ ಕದಲೋ ಕದಲಬಾರ್ದು, ಅಥವಾ ಕೂತಲ್ಲೇ ಕೂತ್ಕೊಳ್ಬೇಕು, ಈ ಥರದಲ್ಲೆಲ್ಲ ನಾವು ಥಿಯರಿಟಿಕಲಿ ನಾವು ಕಲಿತೀವಿ, ಶಿಸ್ತಿನಿಂದ ಇರಬೇಕು. ಅಟ್ ದ ಸೇಮ್ ಟೈಮ್ ತರಗತಿ ನಿರ್ವಹಣೆ ಮಾಡುವಾಗ ವಿದ್ಯಾರ್ಥಿಗಳಿಗೆ ನೀನು ಈ ವಾರ ಯಾರ ಜೊತೆಗೆ ಕುಳಿತುಕೊಂಡು ಕಲೀಲಿಕ್ಕೆ ಬಯಸ್ತೀಯಾ, ಯಾರು ನಿನಗೆ ಈ ಡಿಫಿಕಲ್ಟ್ ಆದ ಕಾನ್ಸೆಪ್ಟನ್ನು ನಿನ್ನ ಗೆಳೆಯರಲ್ಲಿ ಪಿಯರ್ ಟೀಚಿಂಗ್ ಅಂತ ನಾವು ಹೇಳ್ತೇವೆ, ಇದನ್ನು ಯಾರು ನಿನಗೆ ಕಲಿಸಿದರೆ ನೀನು ಅದನ್ನು ಖುಷಿ ಪಡ್ತೀಯಾ, ಈ ಥರದ ಸಣ್ಣ ಸಣ್ಣ ಅವರು ಖುಷಿಪಟ್ಟು ಅವರ ಮತ್ತು ತರಗತಿಯ ಕಲಿಕೆಯ ಗುಣಮಟ್ಟ ಹೆಚ್ಚುವಂತಹ ಪ್ರಯತ್ನಗಳನ್ನು ಶಿಕ್ಷಕರಾಗಿ ನಾವು ಮಾಡಿದ್ರೆ ನಮ್ಮನ್ನು ಯಾರು ತಡೆಯೋರಿಲ್ಲ, ನೋಬಡಿ ವಿಲ್ ಸ್ಟಾಪ್ ಅಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಮೈ ಪೀಪಲ್, ಮೈ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಪ್ಲೀಸ್ ರಿಮೆಂಬರ್, ಯಾವುದೇ ಮಗುವಿನ ಹತ್ತಿರ ನಾವು ಕೆಟ್ಟದಾಗಿ ವರ್ತಿಸುವ ಮೂಲಕ ಒಳ್ಳೆಯ ಬಿಹೇವಿಯರನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ಹಳೆಯ ಎಕ್ಸಾಂಪಲ್, ನೀವೆಲ್ಲ ಬಹಳಷ್ಟು ಮಾತುಗಳಲ್ಲಿ ಇದನ್ನು ಕೇಳಿರ್ತೀರಿ. ಫಾರ್ ಎಕ್ಸಾಂಪಲ್, ಒಂದು ಕ್ಲಾಸಿಗೆ ಎಂಟರ್ ಆದ ತಕ್ಷಣವೇ ಒಂದು ಮಗುವಿನ ಮೇಲೆ ನಾವು ದಾಳಿ ಮಾಡಿ, ವಾಗ್ದಾಳಿ ಮಾಡಿ, ಏಯ್ ಸಿಟ್ ಡೌನ್, ಸ್ಟ್ಯಾಂಡ್ ಅಪ್, ಹೀಗೇನೋ ತುಂಬ ಇಡೀ ಕ್ಲಾಸು ಭಯಪಡಿಸುವ ರೀತಿಯಲ್ಲಿ ನಾನೇನೋ ವರ್ತಿಸಿ, ಆ ನಂತರ ಸರಿ ಇವತ್ತು ನಾವು ದಯೆಯ ಬಗ್ಗೆ ಪಾಠ ಮಾಡೋಣ ಅಂಥೇಳಿ ಟೈಟಲ್ ಬರೆದ್ರೆ ಇಟ್ಸ್ ಎ ಡಿಸ್ಕನೆಕ್ಟೆಡ್ ಫ್ಯಾಕ್ಟರ್, ಅನುಕಂಪ ಅಂದರೆ ಏನು ಅನ್ನೋದನ್ನು ಕಲಿಯೋಣ, ಬುದ್ಧನ ಬಗ್ಗೆ ಕಲಿಯೋಣ. ಅಂದರೆ ಯಾವ ಮಗು ಬುದ್ಧನಿಗೆ ಕನೆಕ್ಟ್ ಆಗೋಲ್ಲ, ನನ್ನ ಹತ್ರ ಇರೋ ಕನೆಕ್ಷನ್ನೇ ಡಿಸ್ಕನೆಕ್ಟ್ ಆಗಿಲ್ಲ ಇನ್ನು ಅವನಿಗೆ ಅಲ್ವಾ. ಹಾಗಾಗಿ ಎನಿವೇಸ್, ಕೆಟ್ಟ ಅನುಭವದ ಮೂಲಕ ಒಳ್ಳೆಯ ವಿಚಾರವನ್ನು ನಾವು ಕಲಿಸಲಾರೆವು. ಇನ್ನೊಂದು, ಎಲ್ಲರೂ ಬೆಳಿಗ್ಗೆಯಿಂದ ಹೇಳಿರೋದು ಅದೇ, ನೀವೇ ಭರವಸೆ. ಇಫ್ ನಾಟ್ ಯು ದೆನ್ ಹೂ, ಇಫ್ ನಾಟ್ ನೌ ದೆನ್ ವೆನ್, ಅಲ್ವೇ? ಸೊ ಆಲ್ ದ ವೆರಿ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ ಆ್ಯಂಡ್ ಲಿಸ್ನಿಂಗ್.
1: ಇಷ್ಟವರೆಗೆ ಶ್ರೀಮತಿ ಚಿಂತನಾ ರಾಜೇಶ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗನಾಟ್ 7.8 FM. ಈಗ ಯಕ್ಷಗಾನದ ಪ್ರಸಾರ.
1: ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದೆರು ತುಳು ಯಕ್ಷಗಾನ ನಡೆಸಿಕೊಡುವವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಇದೀಗ ಕಾನದ ಕಟದೆರು ತುಳು ಯಕ್ಷಗಾನದ 6ನೇ ಕಂತು.

0: ಬಂದದ
1: ನಮ್ಮ ಜೀವನ ಏತು ಬೋಂಟೆ ತೆರೆದಿತ್ತು ಇನಿತ್ತ ದಿನದ ಬೋಂಟೆ
2: ಇನ್ನಾತು ಲೋಕ ಲೋಕ ಕೊಂಡಾಡನಪ್ಪ ಕೋಟಿನ ಬೋಂಟೆ ಮಂಟ ದಾದ ಬಾರಿ ಜೋರುಂಡು ಬೋಂಟೆ ಕೋಟಿ ದೇರಿನ ಬೋಂಟೆ ಏರಲ್ಲ ದೇರ್ರೆ ಆವಂದು ದೇವನ ಆತು ಬಿರ್ಸಾದಿಗೆ ಈ ಬೋಂಟೆದ ಕುಟ್ಟಿಡು ಯಾನ್ನ ಅಲ್ಪ ಅಲ್ಪ ತುಂದ್ರಲ್ಲ ಅಲ್ಪ ಅಲ್ಪ ಮೂಸೊಂದು ಮೂಸೊಂದು ಹೋದು ಎಂಕಲ್ ಒಟ್ಟುಗು ನಮ್ಮ ಒಟ್ಟುಗು ಮೂಜಿ ನಾಯಿಲು ಬೈದ ಆತ ನಾ ಮೂಜಿ ನಾಯಿಲು ಬೋಂಟೆದ ನಾಯಿಲು ಒಂಜಿ ಕಾಲು ಒಂಜಿ ಬಿಜಿಲು ಒಕ್ಕೊಂಜಿ ಬೊಲ್ಲು ಆತ ಅಂಚೆಲ್ ಲೆಪ್ಪುನ ತೈ ಎನ್ನ ಮೆಕ್ಕೆ ಆಯ್ನ ಬೊಲ್ಲು ಒಂದು ಲೆಪ್ಪುನು ಅಂಚ ಮೂಜಿ ಬೋಂಟೆದ ನಾಯಿಲು ದೇವನ್ನಗ ನಿಯತ್ತು ಪಕ್ಕ ಪ್ರಾಮಾಣಿಕತೆಗೆ ಪುದರು ಒಂದು ಕೆನ್ನಗ ನಾಯಿಗೆ ನಮ್ಮ ದಾದನ್ನ ಒಂಜಿ ಚೂರು ಸೊತ್ತನ್ನು ಪಾಡಿಯ ನನ್ನಗ ನಮ್ಮ ಎದುರುಡು ನಮ್ಮ ಪಿರಾವುಡೆ ಓಡೆ ಮುಟ್ಟಲ್ಲ ಕೊಂಡ ಬಲಿಪುಲು ಓಡೆ ಮುಟ್ಟ ಮಂಡ ಬೆರಿಯ ಬರ್ಕೊಂಡು ಮೂಸೊಂದು ಮೂಸೊಂದು ನರಮಾನ್ಯದ ಗುರ್ತಗು ನಿಯತ್ತಗು ಪ್ರಾಮಾಣಿಕತೆ ಪುದರ ಒಂದು ಕೆಂಡಗ ಒಂಜಿ ನಾಯಿ ಅಂಚದ್ದು ಮೂಜಿ ನಾಯಿಲು ದ್ವಿಯನ ಕೋಟಿ ಕೋಟಿ ದ್ವಿಯನ ಅಲ್ಪ ಒಂಜಿ ಮಲ್ಲ ಪುದೇಲು ಆ ಪುದೇಲ್ದ ಸುತ್ತ ಉರಿ ಬೊಲ್ಲು ತಿರ್ಗೊಂದಿತ್ತೆ ಬೊಲ್ಲು ತಿರ್ಗೊಂದಿತ್ತೆ ಅಪ್ಪಗ ಪುದೇಲ್ದ ಸುತ್ತ ಅಪ್ಪಗ ಬೆಕ್ಕೆ ಬೊಕ್ಕೆ ಏನು ಗಮನಿಸಾಯಿ ಬೆಕ್ಕೆ ಗಮನಿಸಾದ ಕೋನಗ ಆ ಪುದೇಲ್ಡಿತ್ತೀನಿ ಒಂಜಿ ಪಂಜಿ ಪಂಜಿ ಆ ಪಂಜಿದ ಗುರ್ತ ವಾಸನಿಡು ನಾಡಿದಿನಿ ಬಿಸಿಲ ಬೊಲ್ಲು ಅಂಚದ ಕಾಲು ಬೊಲ್ಲು ಬಿಜಿಲು ಬಾರಿ ಪೊರ್ಲದ ನಮ್ಮೊಟ್ಟುಗು ಆ ಬೋಂಟೆಡು ನಮ್ಮೊಟ್ಟುಗು ಸೇರೊಂದಿ ನಕಲೆ ಆತ ಅಪ್ಪಗ ಮಾತಿರ್ಲ ನಮ್ಮ ಬಚ್ಚಿದ ಬಚ್ಚಿದು ಬರೆಯಲದು ಪೋತ ಒರಿಯನ ಮೋಜಿಯರ ನಾಪುಜಿ ಕೇಳದ ಪೆರ್ಣಿ ಕೇಳದ ಪೆರ್ನ ಮೋನಿನ ತೀಯರ ಆಪುಜಿ ಬಾಜಲಾತದು ಬಾಜಲ್ದು ಬಚ್ಚಿದೆ ಚೆನ್ನೈ ಚೆನ್ನೈಲ ಒಟ್ಟಿಗೆ ಆತ ಚೆನ್ನೈ ಒಟ್ಟಿಗಿಲ್ಲೆ ಓ ಒಂದು ಎಡಮೂರ ದೇಯು ಎಡಮೂರ ದೇಯುಗಿತ್ತ ಎಡಮೂರದ ನೆನಪಾವು ಅಪ್ಪ ಇಲ್ಲಾಡಿತ್ತು ನನಗ ಕೇಳದ ಪೆರ್ನ ನಾ ತಂಗಡಿ ಬೋಡು ಬೋಡಪ್ಪ ನಾದು ಪೊರ್ತುಗು ಪೊರ್ತುಗು ನಿಕ್ಕ ಪಾಡುನ ಕಂತದ ಪಾಡು ನಕಲ್ ಮುಲ್ಪ ನಂಗೆ ಏರ್ಲ ಕಂತ ಪಾಡನ ಜತೆ ಹೆಚ್ಚಿ ಆವಡು ನಮ್ಮ ಇಂಚನೆ
0: ಪಾತೆರ್
2: ತೀರುಜಿ
0: ನಿಕ್ಕ ಬಚ್ಚಿ ನಿಂಕ ಬಚ್ಚಿ
2: ಗೊತ್ತಾನ
0: ಬೋಂಟೆ ಬಿರ್ಸಿ ಎವಡೆ ಮುಟ್ಟ ಒಂಜಿ ನರಮಣ್ಣೆ ಆಯುಷ್ಯ ನೂತು ವರ್ಷ ಮುಟ್ಟ ಬತ್ತೆಡು ಬರ್ಲು ಇರುವಡು ಮರ್ಲು ಮುಪ್ಪಡು ಯವ್ವನ ನಲ್ಪಡು ಜವ್ವನ ಅಯ್ಯೋಡು ಅಜಕ್ಕೆ ಅಜಿಪ್ಪಡು ಬಾಯಕ್ಕೆ ಓ ಬಾಯಕ್ಕೆ
2: ಗೊತ್ತುಜ್ಜಿ
0: ಮಂಜಿನಲೇ ಬಯಸ್ಕೊಂ ಅಜಿಪ್ಪರ್ ಸಾಂಡ
2: ನೂದ
0: ತೆಚ್ಚಿ ಇತ್ತ ನನ್ನ ಅಯ್ಯೋಡೆ ಗೊತ್ತಾ
2: ಐವಲಜ್ಜಿ ಐವಲಜ್ಜಿ ದಯ ಗೊತ್ತುಂಡ ಬರ್ನು ಇರ ಮರಟ್ಟೆ ಕಾಯೇ ತಾಲೂನು ಕಾಯೇ ತಾಲೂನು ಇತ್ತೆ ಬರ್ನು ಮರಟ್ಟೆ ಉಂಡು ಏತು ನಮ್ಮ ತೂಪ ಪರ್ನಿರೇ ಮರತ್ತೆ ಕಾಯಿ ತಾಲೊಂದು ಒಂದುಂಡು ಅಂಚಾದ ಉಪ್ಪನಕ ಇನಿ ನರಮಾನಿನ ಆಯುಷ್ಯವನ್ನು ಪನ್ನರೆ ಆಪು ಜಪ್ಪ ಅಂಡ ನಮ್ಮ ಆಯುಷ್ಯ ಬಂದ್ರೆ ನಮ್ಮ ಇಂಚನ ಅಂತ ಗೊತ್ತುಕೊಂಡ ನಮ್ಮ
0: ಆಯುಷ್ಯಡು
2: ಬಚ್ಚಿದ್ರಿ ಬಾಜಿಡು ಬಚ್ಚಿದ್ರಿ ನೀರು
3: ಬಚ್ಚಿನ ಬಚ್ಚಿನ ಬಂದು ಬಾಜಿಲು ಬಂಡ ಇದು
0: ಬಾತಿರ್ ಏರು ಬಚ್ಚಿನ ಹೊರತು ಬಾತಿರ ಆಯ ನಿಜವಾಯ್ನ ನರಮಾನಿ ಬಚ್ಚಿನ ಮೂಡಿಯರ ಬುರ್ ನೀರು ಬಾಡತ್ತೆ ಎಂಕ್ಲೇಜ್ ಬಾಧೆ ತಿಕ್ಕಿ
2: ನಿಮ್ಗೆ ಬಾಧೆ ಮಾತ್ರ ತಿಕ್ಕಿ
0: ಓಟೆ ತೆರೆದು ಓಡೆ ಬತ್ತ ಗೊತ್ತ ನಿಕ್ಕಿ
2: ಬಾಧ್ಯದ ಕತೆ ಮಾತ್ರ ಗೊತ್ತಪ್ಪ ಈ ವಿಚಾರ ಎಂಕ್ಲೇಗೂ ಗೊತ್ತು ಎಂಗ್ಲ ಸಂತಾನ ಸಂತಸಿಲ್ಲ ಇನಿ ನೀರು ನಾಡು ನೆಟ್ಟು ನೀರು ತೂಪು ನೆಟ್ಟು ಬಾರಿ ಬಿರ್ಸೇರಿಗೆ ನಮ್ಮ ಗೋಂಟೆ ದೇರೊಂದು ದೇರೊಂದು ಬತ್ತಿ ನಂಚಿನ ಜಾಗ ಕಾರ್ಕಳದ ಪರಪಾಡಿದ ಪಾಜೆ ಗುಡ್ಡೆ
0: ಪಾಜೆ ಗುಡ್ಡೆ
2: ನಂಚಿನ ಮಲ್ಲ ಪಾದೆ ಈ ಪಾದೆ ಅಡಿಟ್ಟು ಪಾದದ
0: ಅರಿಟ್ಟು
2: ನಿಗಲೆಗೆ ತೆರಿಯಂದು ಎಂಕ್ಲೆಗೆ ತೆರೆಯು ಪಾದದ ಅರಿಟ್ಟು ಅಡಿಟ್ಟು ನೀರಿದ ದಂಡುಂಡು ತೆಪ್ಪು ನಿಂಚ

0: ಬಿಡ್ಸರಿಗೆ ಕೊಡ್ತೇನೆ ಅಣ್ಣ. ಈ ಕೊಡ್ತಳು ಅಥವಾ ಸುರಿಯ ಬಾಗಿಲು ಕೊಡ್ತಳ
1: ಅಂತಣ್ಣ.
0: ನಮ್ಮ ಬಿರುಟು ಬಿಡ್ಸರ್ ಮಾಡ್ತೇವೆ ಮತ
1: ಬಿರುವೇರ ಬಿಡ್ಸರಿಗೆ ನಮ್ಮ ಮುಗಿಯಿರ್ಲಿ ನಾವು ಉಡ್ಪನ ಪಗಾರಿ ಉಂಡು
0: ಪಗಾರಿ ನೀಡಪ್ಪ.

ಬಚ್ಚಿದಪ್ಪ ಯಾನ ಹಾಕಲಾಡ ಪಾತೆ ಇರುವೆ ದಯಗೊತ್ತುಂಡ ನಮ್ಮ ಸತ್ಯದಪ್ಪ ಬೊಲ್ಲನ ಗರ್ಭುಡು ಪುಟ್ಟಿನಕ್ಲಿ ಬಂಗಾಡಿ ಅಂದ್ರನ ಇಂದ್ರನು ಬಂದಿಡ ದಿಂಜು ಕುರ್ಮ ತಿಂಗಳು ದಿಂಜಿದ್ದು ನಮ್ಮನ ಈ ಪುರ್ ಮಣ್ಣದ ಬೊಲ್ಪುಣು ತೋಜಾಯ್ನಾರು ನಮ್ಮ ಅಪ್ಪೆ ಅಪ್ಪಗ ನನಗ ಹಾಕಲ ಪ್ರಯತ್ನ ಮಾಡ್ತೇನೆ ಕೋಟಿ ಜನರ ಸುನಿಯದ ಮುನೆ ಮುನ್ನೆ ಬಾವು ಬರ್ತೀನಿ ಅಪ್ಪಗಣ್ಣ ಕೇಳದ ಪೆರ್ನ ಎಡಬೂರದೇಲು ಅದನ್ನು ಬಿರುಪಗರಿ ಪಾಡಿಯರು ಬಿರುಪಗರಿ ತುಂಡಾದುಕೊಂಡು ನಮ್ಮಡ ದಾಲಜ್ಜಪ್ಪ ನಮ್ಮ ಆನೆ ಕಾಲಡು ನಮ್ಮಪ್ಪೆ ಕೊಡ್ತೀನಿ ದಂಗ ಕೈಟು ಗುಲಂಬುರದ ದಂಟು ಆತ ಕನ್ನಿ ಕೈ ಕನ್ನಿ ಮೇಪಾನಗಲ ಪತಂದ ನಮ್ಮ ಬದುಕದ ಉದ್ದಗಲ ನಮ್ಮ ಕೈಟು ಗುಲಂಬುರದ ದಂಟು ಪತಂದ ಅಪ್ಪಗಂಡ ತಡ ಮಲ್ಪಣ ಸರಿಯತ್ತು ಅಕಲ ಪ್ರಯತ್ನ ಮಾಡ್ತೇರಿ ನಮ್ಮ ಅಪ್ಪನ ನಮ್ಮ ಅಪ್ಪನ ನಮ್ಮ ಉಡಲ್ದು ವರ ಸುಗಿತನುಗ ನಮ್ಗ ನಮ್ಮ ಈ ಮಣ್ಣದ ಬಲ್ಪು ತೋಜವನಂಚಿನ ಪೊರ್ತುಡು ನಮ್ಮ ಪೆದುಬೇನೆ ಬರ್ಪನಂಚಿನ ಬತ್ತು ನಾಗಬೆಮ್ಮೆರಿಗೆ ಪರಕೆಲ್ಲ ಬಂದಿತ್ತೇರಿಗೆ ಆ ಪರಕೆದ ಕತ್ತೇನು ಬುಗ್ಗುದುಕ ಅಪ್ಪಗಂಡ ವರು ನಾಗಬೆಮ್ಮೆರಿನ ಮನಸ್ಸನ್ನು ಸುಗಿತೊಂದುಗ ನಮ್ಮಪ್ಪ ಬಲ್ಲನ ತರಿ ನಮ್ಮಪ್ಪ ಬಲ್ಲನ ಎನ್ನೊಂದು ಆ ಕೈಟೆತ್ತಿನ ಗುಲಮರದಂಟಿನ ಪಾದಕ್ಕೆ

ಗೌರವಕ್ಕೆ ಬಡದು ಸುರುತ್ತ ಅವಕಾಶ ಕೋಟಿ ಚೆನ್ನರಿಗೂ ಕೊರ್ಪ ಅಂಡ ನೀರು ಪರ್ಪಣ ಕೊರ್ತಡು ಮೈತ ಮಡೆ ಮಲ್ಪಂದೆ ಪರ್ಲೆಪ್ಪ ನೀ

0: ಸುಲ್ದಾವಕಾಶ ಹಾಕಲೇ ಕೊರಿಯರ್
1: ಅತ್ತ. ಹೇ ಬಣ್ಣ, ಈ ಕಾರ್ಲ ಸೀಮ್ ಬ್ಯಾಗ್ ಸಂಬಂಧಪಟ್ಟಿನ ಭಾಜಪ
0: ನಮ್ಮೂರು ಅವಕಾಶ ಸುರುತ್ತೇನ ಅಕ್ಲೆ ಪಡೆ ಒಂದೆ ನನ್ನ ನಮಗ ಸುರುತ್ತ ಅವಕಾಶ
1: ಅಪಮಾನ
0: ಆಂಡ ಒಂದು ಸಾದಿ ಉಂಟು
1: ದಾದ ಸಾದಿ ಬಂಡ
0: ಸಾದಿ ಪನ್ಯರೆ ಮಲ್ತ ಧ್ವಜ.

ಬಲ್ತ ಅಣ್ಣಗಾರಿ ಗೊತ್ತಾಣ ಬಡ ಮೈಲಿಗೆ ಬಲ್ಪ ನೀರು ಪರ್ಲಿಂದ ಕೊಡ್ತೀನಿ ಓಡ್ತೀನಿ ಅದೇ ಬಂಡ ನಿಖಲ ಹಾಗೆ ಬಲ್ತಾನಯ್ಯ ಬಡ ಮೈಲಿಗೆ ಬಲ್ತ ನೀರು ಪರ್ಯಾಗತ್ತ ನಿಖಲ ಆರು ಕರೋಡ್ ಪಡಿಪಾಲ.

0: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ನಡೆದ ಕಾನದ ಕಟದಿರು ತುಳು ಯಕ್ಷಗಾನದ 6ನೇ ಕಂತು ಕೇಳಿದಿರಿ. ನಡೆಸಿಕೊಟ್ಟವರು ಸತ್ಯಸಾರಮಾನಿ ಯಕ್ಷಗಾನ ಕಲಾಮಂಡಳಿ ಮಿಜಾರು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ಎಂದೂ ಮರೆಯದ ಹಾಡು.

0: ನಡೆವನು ಎಡಬಹುದು ಸಹಜ ಬುಜಾರನು ಮುರುಳು.
1: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಈತನೇಟ ಸತ್ಯ ಓಲುಂಡು ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆ ನಿಕ್ಕೇನೊಂದು ಬತ್ತರು. ಇಡಗ ಇನಿತ ತುಳು ಪ್ರಸಾರ ಮುಗಿಂಡ ಮಾತರಿಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ.

Radio Sarang 107.8 FM.

Radio Sarang 107.8 FM.